ಆಕಾಶವಾಣಿ ವಿಜಯಪುರ ಕಂಪನಾಂಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳು.

19ನೆಯ ತಾರೀಕು, ಇಂದು ಬುಧವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಈ ಮಂಗಳ ವಾದ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ.

ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತೀ ಸುಣಗಾರ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:59:10

ಇಂದು ನಮ್ಮ ನಿಲಯವು ಪ್ರಸಾರ ಮಾಡುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ MPM ಕೊಟ್ರೆ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮ, 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗಗಳು. ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಮೂಡಿಬರಲಿದೆ. 7:45 ಹಾಗೂ 8:35 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ವಿಶ್ವಗೀತೆಗಳ ಕಾರ್ಯಕ್ರಮ, ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಯನ್ನು ಕೇಳುತ್ತೀರಿ. ಬೆಳಗ್ಗೆ 10:00-11:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. 12:30 ಆರೋಗ್ಯ ಸಂಚಿಕೆ, ಇದರಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರ. 1:00 ಪ್ರಗತಿ ಪಥ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ ಇಂದು ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರಲಿದೆ, 6:30 ರಸವಾರ್ತೆ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ, 6:51 ಕಿಸಾನ್ ವಾಣಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮನೋಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ನಂತರ ಜಾನಪದ ಗೀತೆಗಳು. ಇನ್ನು ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ, 8:45 ಸಮಾಚಾರ ಸಂಧ್ಯೆ, 9:00 ನ್ಯೂಸ್ ಎಟ್ 9, 9:15

ಪ್ರಚಲಿತ ವಿದ್ಯಮಾನಗಳು ಈ ಕುರಿತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಹಾಗೆಯೇ ರಾತ್ರಿ 9:30 ಕ್ರೀಡಾಲೋಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಮತ್ತು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೂ ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ನಂತರ ಜನಪದ ಸಂಗೀತ ತಿಪಟೂರು.

ಕೇಳಿದರೆ ಇದೀಗ ತಿಳಿಸಿದಂತೆ ಇಂದು ರಾತ್ರಿ ಸಂಜೆ 6:51 ಕಿಸಾನ್ವಾಣಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶಂಕರ್, ಶೇಖರ್, ಮನೋಜ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಸಮಯ ಆಗ್ತಾ ಇದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಗೀತವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಸಮಯ 6:30 ಇನ್ನು ಮುಂದೆ ಚಿಂತನೆ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚಿಂತನ MPM ಕೊಟ್ರಯ್ಯ ಅವರಿಂದ.
3: ಸ್ಮಶಾನ ವೈರಾಗ್ಯ ಮತ್ತು ಮಾನವನ ಕಡುಮೋಹ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚಹ. ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿರ್ತಾರೆ. ನಮ್ಮ ಶರೀರದ ಷಡ್ಭಾವ ವಿಕಾರಗಳು ಮತ್ತು ಅನಿತ್ಯತೆ ಎಂಬುದನ್ನು ನಾವು ಕಾಣುತ್ತೇವೆ. ಅಂದರೆ ಶರೀರದಲ್ಲಿ ಜಾಯತೆ ಜನನ, ಅಸ್ಥಿ ಇರುವಿಕೆ, ವಿವರ್ಧತೆ ಬೆಳವಣಿಗೆ, ಪರಿಣಮತೆ ಬದಲಾವಣೆ, ಅಪಕ್ಷೀಯತೆ ಕ್ಷೀಣಿಸುವುದು, ವಿನಶ್ಯತ ಅಂದರೆ ನಾಶ. ಹೀಗೆ ಈ ವಿಕಾರಗಳಿಂದ ಕೂಡಿರತಕ್ಕಂತಹ ನಮ್ಮ ದೇಹ, ಇದನ್ನು ಕುರಿತು ನಾವು ಮೋಹಿಸುತ್ತೇವೆಲ್ಲ ಎಂಬುದು ನಿಜಕ್ಕೂ ಕೂಡ ವಿಷಾದನೀಯ. ಇಷ್ಟೆಲ್ಲ ಗೊತ್ತಿದ್ದರೂ ನಾವು ಸ್ಮಶಾನದಲ್ಲಿದ್ದಾಗ ಮಾತ್ರ ವೈರಾಗ್ಯದ ಮಾತನಾಡುತ್ತೆ. ಏನಿದೆ ಈ ಜೀವನದಲ್ಲಿ? ಇದು ನೀರ ಮೇಲಿನ ಗುಳ್ಳಿ, ಕಾಲನ ಪಾಶಕ್ಕೆ ಸಿಲುಕಿದ ಕಂಠಾಭರಣ ಎಂದೆಲ್ಲ ತತ್ವಜ್ಞಾನ ಬಿಗಿಯುವ ನಾವೇ ಮರುಕ್ಷಣದಲ್ಲಿ ಸತ್ತವರ ಸ್ಥಾವರ ಜಂಗಮ ಆಸ್ತಿಗಾಗಿ ಕಿತ್ತಾಡುತ್ತೇವೆ. ಅದನ್ನು ಪಡೆಯಲು ಹೇಯ ಕೃತ್ಯಕ್ಕೂ ಕೂಡ ನಾವು ಇಳಿಯುತ್ತೇವೆ. ಮಾನವನ ಈ ಹೊಲಸು ಬುದ್ಧಿಯನ್ನು ಕಂಡು ಅಲ್ಲಮಪ್ರಭುದೇವರು ತಮ್ಮ ವಚನದಲ್ಲಿ ಅತ್ಯಂತ ಕಟುವಾಗಿ ಇಲ್ಲಿ ತಿಳಿಸಿದ್ದಾರೆ. ಸಂಸಾರವೆಂಬ ಹೆಣ ಬಿದ್ದಿದೆ, ಅದ ತಿನಬಂದ ನಾಯಿಗಳ ಜಗಳ ನೋಡಿರಯ್ಯ. ನಾಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗ ಅಲ್ಲೆಲ್ಲ ಕಾಣಿರಯ್ಯ, ಅಲ್ಲೆಲ್ಲ ಕಾಣಿರಿ. ಸತ್ತಾಗ ನಮ್ಮ ಜೊತೆ ಯಾರೂ ಬರರು, ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ. ಶೀರ್ಯತೆ ಇತಿ ಶರೀರಂ ಅಂದರೆ ಶೀಳಿ ಹೋಗುವುದೇ, ಸವೆದು ಹೋಗುವುದೇ ಶರೀರ. ಧಾತುವಿನಿಂದ ಉತ್ಪತ್ತಿಯಾದ ಈ ದೇಹ ಸತ್ತ ಮೇಲೆ ಇದಕ್ಕೆ ಕಾಣದ ಕಾಸಿನ ಬೆಲೆಯೂ ಇರುವುದಿಲ್ಲ. ಅದನ್ನೇ ಶರಣರು ಅತ್ಯಂತ ಕಟು ಸತ್ಯದೊಂದಿಗೆ ಹೀಗೆ ವರ್ಣಿಸಿದ್ದಾರೆ. ಎಲುಬಿನ ಪಂಜರ, ನರಗಳ ಜಾಳಿಗೆ, ಅಮೇಧ್ಯದ ಹುತ್ತ, ಮೂತ್ರದ ಬಾವಿ, ಶ್ಲೇಷ್ಮದ ಕೆಸರು, ಕೀವಿನ ಸೋನೆ, ನೆತ್ತರ ಮಡು, ನಾಡಿಗಳ ಸುತ್ತುವಳಿ, ನೆರವಿನ ನೆಣ ಜಂತ್ರ, ಕಿಸು ಕುಳದ ಹೇಸಿಗೆ, ಅಸಹ್ಯದ ಮಲಿನ, ಅಸ್ಥಿ ರೋಮ ತೊಗಲು, ಉತ್ಪತ್ತಿ ಸ್ಥಿತಿ ಲಯದ ಬೀಜ, ರೇತ ರಜಸ್ಸಿನಿಂದ ಜನಿತ ವ್ಯಾಧಿಯ ತವರು, ಪಾಪದ ಮಾಡಿ ಮುಚ್ಚಿ ಹೂಸಿ ಹೊದಿಸಿದ ಈ ದೇಹ. ಎಷ್ಟು ವಿಚಿತ್ರ ಅಲ್ಲವೇ? ಶರಣೆ ಅಕ್ಕ ಮಹಾದೇವಿಯವರು ಲೌಕಿಕ ವೈರಾಗ್ಯ ತಾಳಿದ್ದು ಇದೇ ತತ್ವದಿಂದ. ಇದನ್ನೇ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾರೆ. ಇಷ್ಟು ದಿನ ಈ ದೇಹ ಎನ್ನದೆಂಬುದೆಲ್ಲ ಭ್ರಮೆ, ನಷ್ಟವಾಯಿತು ಮಾಯೇ ಕೃಷ್ಣ ನಿನ್ನ ನೆನೆದ ಮೇಲೆ. ಅಹಂ ಮತ್ತು ಮಮತೆಯನ್ನು ತೊರೆದು ಸೋಹಂ ಬ್ರಹ್ಮಾಸ್ಮಿ ಅಂದರೆ ಆ ಪರಶ್ವನೇ ನಾನು ಎಂಬ ಹಾದಿಯಲ್ಲಿ

0: ಎಂದೂ ಕೇಳಿಲ್ಲದ ಶಾಶ್ವತ ಪದವಿಯನ್ನು ಪಡೆಯಬೇಕು. ಮರಣಂ ಪ್ರಕೃತಿ ಶರೀರಾಣಾಂ, ಅನ್ನಮಯ ಕೋಶವಾಗಿರುವ ಈ ದೇಹ ವಿಕೃತಿ ಹೊಂದುವುದು ಪ್ರಕೃತಿಯ ಸಹಜ ಗುಣ. ಮಹಾಕವಿ ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ಹೇಳುತ್ತಾನೆ, ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜಿ ವಿತ ಮುಚ್ಚತೆ ಬುಧೈ. ಅಂದರೆ ಈ ಜೀವಿಗಳಿಗೆ ಮರಣವೆಂಬುದು ಪ್ರಕೃತಿಯ ಸಹಜ ಗುಣ. ಇದಕ್ಕೆ ಬೌದ್ಧ ಧರ್ಮದ ಗೌತಮಿ ಒಂದು ಕಥೆ ಅತ್ಯುತ್ತಮ ನಿದರ್ಶನ. ತನ್ನ ಏಕೈಕ ಕಂದ ಪ್ರಕೃತಿ ನಿಯಮದಂತೆ ಮೃತಪಟ್ಟಾಗ ಅವಳು ಕಂಗಾಲಾಗಿ ಬುದ್ಧನ ಬಳಿ ಬಂದು ಪುತ್ರ ಭಿಕ್ಷೆಯನ್ನು ಬೇಡುತ್ತಾಳೆ. ಆಗ ಬುದ್ಧನಾಗುತ್ತಾ, ತಾಯಿ, ಸಾವೇ ಸಂಭವಿಸಿದ ಮನೆಯಿಂದ ಒಂದು ಮುಷ್ಟಿ ಸಾಸಿವೆಯನ್ನು ತಂದುಕೊಡು, ನಿನ್ನ ಮಗನನ್ನು ಬದುಕಿಸುತ್ತೇನೆ ಎನ್ನುತ್ತಾನೆ. ಗೌತಮಿ ಊರೆಲ್ಲ ಅಲೆದರೂ ಸಾವಿಲ್ಲದ ಒಂದೇ ಒಂದು ಮನೆ ಸಿಗುವುದಿಲ್ಲ. ಪ್ರಕೃತಿಯ ಕಠೋರ ಸತ್ಯ ಅರಿವಾದ ತಕ್ಷಣ ಅವಳು ಮೋಹವನ್ನು ತೊಡೆದು ಬೌದ್ಧ ದೀಕ್ಷೆಯನ್ನು ಪಡೆದು ಸನ್ಯಾಸಿ ಆಗುತ್ತಾಳೆ. ಹೀಗಾಗಿ ನಿಷ್ಕರ್ಷೆ ಬದುಕು ಸಾರ್ಥಕವಾಗಲಿ ಎಂಬತಕ್ಕಂಥ ವಿಷಯವನ್ನು ಅರ್ಥೈಸುವಾಗ, ಈ ದೇಹವು ಪಂಚಮಹಾಭೂತಗಳಾಗಿರ್ತಕ್ಕಂತಹ ಆಯುಷ್ಯದ ಬೆಸುಗೆ ಮುಗಿದಾಗ ಮಣ್ಣು ಮಣ್ಣಿಗೆ ಗಾಳಿ ಗಾಳಿಗೆ ಲೀನವಾಗಲೇಬೇಕು.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 6:35.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳಿ ರೈತರಿಗೆ ಸಲಹೆಗಳು.

ಆತ್ಮೀಯ ಕೇಳುಗರಿಗೆಲ್ಲ ನನ್ನ ನಮಸ್ಕಾರ. ನಾನು ಸುಮಾ ಗೌಡರ್ ಅಂತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಂಥ ಗ್ರಾಮೀಣ ಸಾಂಪ್ರದಾಯಿಕ ಹಾಗೂ ಪಾರಂಪರಿಕ ಜ್ಞಾನದ ಹುಡುಕಾಟದ ಮತ್ತು ದಾಖಲೀಕರಣ ಅಭಿಯಾನದಲ್ಲಿ ನಾನು ಪ್ರೊಜೆಕ್ಟ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಗ್ರಾಮೀಣ ಜ್ಞಾನವೇ ಭಾರತದ ಶಕ್ತಿ, ನಿಮ್ಮ ನವೀನತೆ ದೇಶದ ಪ್ರಗತಿ. ಎಲ್ಲರೂ ಭಾಗವಹಿಸಿ ಮತ್ತು ಈ ಜ್ಞಾನದ ಹುಡುಕಾಟ ಅಭಿಯಾನ ಯಶಸ್ವಿಗೊಳಿಸಿ. ಕೃಷಿ, ಪಶು ಹಾಗೂ ಮಾನವ ಆರೋಗ್ಯ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳಿಗೆ ಆಹ್ವಾನ. ಆತ್ಮೀಯ ರೈತ ಬಾಂಧವರೇ, ನೀವು ಬಳಸುವ ಗ್ರಾಮೀಣ ತಾಂತ್ರಿಕ ನವೀನತೆಗಳು, ಹೊಸ ಕೃಷಿ ಪದ್ಧತಿಗಳು, ಅತ್ಯುತ್ತಮ ಪರಂಪರಾಗತ ಔಷಧಿಯ ಜ್ಞಾನ, ಇವುಗಳನ್ನು ಹುಡುಕಾಟ, ದಾಖಲಾತಿ ಮತ್ತು ನೋಂದಣಿ ಮಾಡುವುದು ಈ ಅಭಿಯಾನದ ಉದ್ದೇಶ. ಹಾಗಾದರೆ ನಿಮ್ಮ ಬಳಿ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನವಿದೆಯೇ? ಮೊದಲು, ಹೊಸ ಕೃಷಿ ತಂತ್ರಜ್ಞಾನ, ಸುಧಾರಿತ ಬೀಜ, ಕೃಷಿ ಯಂತ್ರೋಪಕರಣ, ಬೆಳೆ ಪದ್ಧತಿ ಹಾಗೂ ವಿಶೇಷ ಆಹಾರ, ಗ್ರಾಮೀಣ ಸಾಂಪ್ರದಾಯಿಕ ಕೃಷಿ ಜ್ಞಾನ, ಪರಿಸರ ಸ್ನೇಹಿ ಕೃಷಿ ಪದ್ಧತಿ. ಎರಡನೆಯದಾಗಿ, ಪಶು ಚಿಕಿತ್ಸೆಯ ಸ್ಥಳೀಯ ವಿಧಾನ. ಮೂರು, ಪರಂಪರಾಗತ ಔಷಧೀಯ ಜ್ಞಾನ. ನಾಲ್ಕು, ಗ್ರಾಮೀಣ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರ. ಹಾಗಿದ್ದರೆ ನಿಮ್ಮ ಆವಿಷ್ಕಾರವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುವ ಸುದಾವಕಾಶ. ಯಾರು ಭಾಗವಹಿಸಬಹುದು? ರೈತರು, ಪಶುಪಾಲಕರು, ಗ್ರಾಮೀಣ ಆವಿಷ್ಕಾರಕರು, ಔಷಧೀಯ ಸಸ್ಯಜ್ಞಾನಿಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಯುವ ನವೋದ್ಯಮಿಗಳು, ಸ್ವಯಂ ಸೇವಾ ಸಂಸ್ಥೆಗಳು. ಹಾಗಾದರೆ ನಿಮಗೆ ದೊರೆಯುವ ಪ್ರಯೋಜನಗಳು ಏನು? ನಿಮ್ಮ ಆವಿಷ್ಕಾರಕ್ಕೆ ಅಧಿಕೃತ ದಾಖಲೀಕರಣ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಿಕೆ, ಆಧುನಿಕ ಮಾರುಕಟ್ಟೆಗೆ ತಾಂತ್ರಿಕ ಮಾರ್ಗದರ್ಶನ, ಬೌದ್ಧಿಕ ಆಸ್ತಿ IPRನ ಸಹಾಯ, ವಿಸ್ತೃತ ಪ್ರಸಾರ ಮತ್ತು ವ್ಯಾಪಕ ಬಳಕೆ ಅವಕಾಶ. ಸಲ್ಲಿಸಬೇಕಾದ ಮಾಹಿತಿ ಏನು? ನಿಮ್ಮ ಆವಿಷ್ಕಾರದ ವಿವರ, ಬಳಸುವ ವಿಧಾನ, ಪ್ರಯೋಜನಗಳು, ಚಿತ್ರ, ವಿಡಿಯೋ, ನಿಮ್ಮ ಸಂಪರ್ಕ ವಿವರಗಳು, ಮೊಬೈಲ್ ನಂಬರ್ ಹಾಗೂ ವಿಳಾಸ. ನಮ್ಮ ಜೊತೆಗೆ ಸೇರಿ ಗ್ರಾಮೀಣ ಜ್ಞಾನಕ್ಕೆ ರಾಷ್ಟ್ರೀಯ ವೇದಿಕೆ ನೀಡಿ. ಹಾಗಾದರೆ ಕೂಡಲೇ ಸಂಪರ್ಕಿಸಿ ಪ್ರಧಾನ ಸಂಶೋಧಕರು ರಮೇಶ್ ಬೀರಿಗೆ, ಕೃಷಿ ಇಂಜಿನಿಯರಿಂಗ್ ವಿಭಾಗ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್ 9513366856. ಪ್ರೊಜೆಕ್ಟ್ ಅಸಿಸ್ಟೆಂಟ್ ಸುಮಾ ಗೌಡರ್, ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್

0: ಹಳೆ ಕಬ್ಣ ಹಳೆ ಹಚ್ಚ ಹಚ್ಚ
1: ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡುದು. ಏನ್ಗಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದ್ಗಿಂದ
0: ನಾ ಕುಡ್ದ್ರ ನಿಂದೇನ
1: ಎಷ್ಟು ದಿನ ಅಂತ ತಡೀಲಿ, ಚಟಕ್ಕ ದಾಸ ಆಗ್ಬಿಟ್ಟಿರಿ.
0: ನಿನ್ ದಾಸ ಆಗ್ಬೇಕಂತೇನ
1: ಬೇಡಪ್ಪ ಬೇಡ, ಇರು ಎರಡು ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು
0: ತುಂಬಿಲ್ಲ ಅದೇನ್ ದೊಡ್ಡ ಹೇಳಕತ್ತೀನಿ.
1: ದೂರ ಸರಿ ಕುಡ್ದು ಮುಚ್ಚಾಕ ಗುಟ್ಕಾ ಬೇರೆ
0: ಬಾಯ್ ತೆಗಿಬೇಡ.
2: ಬೇಡ ಕುಡಿತ ಜೌಲಿ ಹೊಡೆತ ದುಡ್ಡು ದೇಹ ಮನಸ್ಸು ಸರ್ವನಾಶ. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾರದ ಪರಪ್ಪ ಸಂಗಪ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಕೊರತಿ ಕೋಲಾರದ ಪರಪ್ಪ ಸಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ.

0: प्रशंसा कृता केंद्रीय गृहमंत्री अमित शाह अद्य सायं तमिलनाडु राज्यस्य द्विदिवसीय यात्रायै चेन्नई नगरं प्राप्स्यति असौ श्वः चेन्नई नगरस्य समीपे कोवलम इत्यत्र आयोज्यमाने दक्षिण भारतस्य मुख्यमंत्रणां सम्मेलने भागं ग्रहीष्यति सम्मेलने तमिलनाडु केरल आंध्र प्रदेश तेलंगाना पुडुचेरी चेत्येतेषां प्रदेशानां मुख्यमंत्रिणः भागं ग्रहीष्यन्ति राष्ट्रीय परीक्षणाभिकरणेन स्वस्य परीक्षा दलस्य व्यापकं पुनर्निर्माणं कृत्वा 600 पुरातनान् विशेषज्ञान् निष्कास्य तेषां स्थाने नूतनाः विशारदाः संगृहीताः शिक्षा मन्त्रालयेन सामाजिकान्तर्जालीय पटले संसूचितं यत् परीक्षा पत्राणां सूक्ष्म परीक्षणं सुदृढं विधातुं एनटीए संस्थया चतुःस्तरीय प्रश्नपत्र परीक्षण प्रणाली कार्यान्विता भविष्यति वित्त मन्त्रालयेन संसूचितं यत् क्षेत्रीय ग्रामीण बैंक संघैः प्रवर्तमान वित्तवर्षस्य ऋण प्रदान क्षेत्रे तीव्रवृद्धिः अंकिता मन्त्रालयानुसारं भारतीय रिजर्व बैंकस्य प्राथमिकता क्षेत्र ऋण प्रणाल्याः अन्तर्गतं क्षेत्रीय ग्रामीण बैंकानां प्रदर्शनम् अतीव उत्कृष्टमासीत् भारते तु विज्ञान विभागेन अद्य पूर्व पश्चिमोत्तर प्रदेशेषु पूर्व मध्य प्रदेशे तथा उत्तराखण्ड राज्ये कतिपयेषु स्थानेषु अतिवृष्टेः पूर्वानुमानं प्रकटितम् इति वार्ताः
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 ಗಂಟೆ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ ಮಣಪುರಂ ಫೈನಾನ್ಸ್ ಲಿಮಿಟೆಡ್ ಮೇಕ್ ಲೈಫ್ ಈಸಿ
2: ಟೋಲ್ ಫ್ರೀ 1-800-420-2233
1: ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಇನ್ನು ಮುಂದೆ ಸರಿಯಾಗಿ 7:15 ತಂತ್ರಜ್ಞಾನ ತರಂಗಗಳು ಪ್ರಾಯೋಜಿತ ಕಾರ್ಯಕ್ರಮ 7:45 ಚಿತ್ರಗೀತೆಗಳು 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ 8:35 ಮತ್ತೆ ಚಿತ್ರಗೀತೆಗಳು 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಕಾರ್ಯಕ್ರಮ ಮೂಡಿಬರುತ್ತದೆ ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಹಾಗೂ 9:30 ಮತ್ತಷ್ಟು ಚಿತ್ರಗೀತೆಗಳು 12:05 ವನಿತಾ ವಿಹಾರ ಕಾರ್ಯಕ್ರಮ 12:30 ಆರೋಗ್ಯ ಸಂಚಿಕೆ ಪ್ರಗತಿ ಪಥ ಕಾರ್ಯಕ್ರಮ 1:00 ಸಂಜೆ 5:00 ಕರಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಉದ್ಯೋಗ ವಾರ್ತೆ 5:55 6:00 ಕಾರ್ಯಕ್ರಮಗಳ ಪರಿಚಯ ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ 6:10 ಈ ಸಂಜೆ 6:30 ರಸವಾರ್ತೆ 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ ಇದು ಆಕಾಶವಾಣಿ ವಿಜಯಪುರ ಸಮಯ 7:02 ಮುಂದೆ ಕೆಲ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪಲ್ಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣ ಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಎಸ್ ಸವದಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 849 ಪಟ್ಟಣ ಸಹಕಾರ ಬ್ಯಾಂಕುಗಳು, 5017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ ಶೇಕಡ 6ರಷ್ಟು ಬಡ್ಡಿ ಸಹಾಯಧನ ದೊರೆಯಲಿದ್ದು, ಕೇಂದ್ರ ಸರ್ಕಾರದಿಂದ ಶೇಕಡ 3ರಷ್ಟು ಪ್ರೋತ್ಸಾಹಧನ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ.

0: ಇದು ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಕೆ ಅಬ್ದುಲ್ ಜಬ್ಬಾರ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1,736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದಾಗಿ 88,000ಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013ರ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66ಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ

0: ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
4: ನಮಸ್ಕಾರ ಶ್ರೋತೃಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 3 ವಾರಗಳಲ್ಲಿ ನಾವು ಭಾರತದ ಅದ್ಭುತ ಸೂಪರ್ ಕಂಪ್ಯೂಟಿಂಗ್ ಪಯಣವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೇನು, ಭಾರತವು ಹೇಗೆ ಸ್ವದೇಶಿ ಕಂಪ್ಯೂಟರ್ ಗಳನ್ನ ನಿರ್ಮಿಸಿತು ಮತ್ತು ಈ ತಂತ್ರಜ್ಞಾನಗಳು ಉತ್ತಮ ಹವಾಮಾನ ಮುನ್ಸೂಚನೆ, ಆರೋಗ್ಯ ಸೇವೆ, ಕೃತಕ ಬುದ್ಧಿಮತ್ತೆ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಈ ತಂತ್ರಜ್ಞಾನಗಳ ಮುಂದಿನ ಪೀಳಿಗೆಯನ್ನ ಯಾರು ನಿರ್ಮಿಸಲಿದ್ದಾರೆ? ನಮ್ಮ ಶ್ರೋತೃಗಳಲ್ಲಿ ಒಬ್ರು ಅಥವಾ ಅವರ ಮಕ್ಕಳಲ್ಲಿ ಒಬ್ರು ಅಥವಾ ಈ ಅದ್ಭುತ ಪಯಣದ ಭಾಗವಾಗಬಹುದೇ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಿಕಾ ಅವರೇ.
5: ನಮಸ್ಕಾರ ಮೇಡಮ್.
4: ಕಳೆದ 3 ವಾರಗಳಿಂದ ನಾವು ಸೂಪರ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾ ಬರ್ತಾ ಇದ್ದೀವಿ. ಭಾರತದ ಸೂಪರ್ ಕಂಪ್ಯೂಟಿಂಗ್ ಈ ಸ್ಪೆಷಾಲಿಟಿ ಏನು?
5: ಭಾರತ ಕೇವಲ ಸೂಪರ್ ಕಂಪ್ಯೂಟರ್ ಗಳನ್ನು ಬಳಸುತ್ತಿಲ್ಲ, ಭಾರತ ಏಕಕಾಲದಲ್ಲಿ ಸರ್ವರ್ಗಳನ್ನು, ನೆಟ್ವರ್ಕಿಂಗ್ ತಂತ್ರಾಂಶ ಅಂದರೆ ಸಾಫ್ಟ್ವೇರ್, ಪ್ರೊಸೆಸರ್ಗಳನ್ನು, ಕೃತಕ ಬುದ್ಧಿಮತ್ತೆ AI, ಅಪ್ಲಿಕೇಶನ್ಸ್, ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಪಡಿಸುತ್ತಿದೆ. NSM ಇಲ್ಲಿಯವರೆಗೆ 500 ಸಂಸ್ಥೆಗಳಿಗೆ ಮತ್ತು 16,000 ಸಂಶೋಧಕರಿಗೆ, 1,800 ರಿಸರ್ಚ್ ಪೇಪರ್ಗಳಿಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಬೆಂಬಲ ಕೊಟ್ಟಿದೆ. 1,40,00,000 ಹೆಚ್ಚು ಕಂಪ್ಯೂಟಿಂಗ್ ಟಾಸ್ಕ್ಗಳನ್ನು ಅಂದರೆ ಈ ಕಾರ್ಯಗಳನ್ನು ಈಗಾಗಲೇ ಯಶಸ್ವಿಯಾಗಿ ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೂರ್ಣಗೊಳಿಸಲಾಗಿದೆ.
4: ಅನೇಕ ವಿದ್ಯಾರ್ಥಿಗಳಿಗೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ತಮ್ಮ ಕ್ಷೇತ್ರ ಅಲ್ಲ ಅಂತ ಅನಿಸಬಹುದೇನು?

0: ಯಾಕೆಂದ್ರೆ ಅದು ಕಷ್ಟ ಅನಿಸ್ಬಹುದು, ಇದು ನಮ್ಮಂಥವ್ರಿಗೆ ಅಲ್ಲ ಅಂತ ಕೂಡ ಅವರಿಗೆ ಯೋಚನೆ ಆಗ್ಬಹುದು ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎನ್ನುವುದು ಒಂದು ವಿಷಯವಲ್ಲ, ಇದು ಅನೇಕ ಶಾಖೆಗಳ ಸಂಗಮವಾಗಿದೆ. ಕೆಲವರು ಪ್ರೊಸೆಸರ್ಗಳನ್ನು ಡಿಸೈನ್ ಮಾಡುತ್ತಾರೆ, ಕೆಲವರು ಸರ್ವರ್ಗಳನ್ನು ನಿರ್ಮಿಸುತ್ತಾರೆ, ಕೆಲವರು ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮತ್ತು ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಕೆಲವರು AI ಅಲ್ಗಾರಿದಮ್ ಬಳಸುತ್ತಾರೆ, ಕೆಲವರು ವೈಜ್ಞಾನಿಕ ಅಪ್ಲಿಕೇಶನ್ಸ್ ಮೂಲಕ ಹವಾಮಾನವನ್ನು ಅಧ್ಯಯನ ಮಾಡುವುದು, ಔಷಧಿಗಳನ್ನು ಕಂಡುಹಿಡಿಯುವುದು, ಕೆಲವರು ಸೈಬರ್ ಸೆಕ್ಯೂರಿಟಿ ಕೆಲಸ ಮಾಡುತ್ತಾರೆ ಮತ್ತು ಕೆಲವರು ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ನಿರ್ಮಿಸುತ್ತಾರೆ. ಇವೆಲ್ಲರೂ ಒಟ್ಟಾಗಿ ಒಂದು ಸೂಪರ್ ಕಂಪ್ಯೂಟರ್ ನಿರ್ಮಾಣ ಮಾಡುತ್ತಿರುತ್ತಾರೆ. ಹೀಗಾಗಿ ವಿದ್ಯಾರ್ಥಿಯು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಗಣಿತ, ಭೌತಶಾಸ್ತ್ರ, ಬಯೋಟೆಕ್ನಾಲಜಿ, ಡೇಟಾ ಸೈನ್ಸ್ ಅಥವಾ AI ಆಸಕ್ತಿ ಹೊಂದಿದ್ದರೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ನಲ್ಲಿ ಇವರಿಗೆ ಖಂಡಿತ ಸ್ಥಾನವಿದೆ.
0: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ, ಎಲ್ಲ ಒಟ್ಟಾಗಿ ಒಂದೇ ವಿಷಯ ಅಲ್ಲ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲ, ಅದರಲ್ಲಿ ಇಷ್ಟೆಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಪರಿಣಿತಿಯನ್ನ ಪಡಿಬಹುದು, ಯಾವುದ್ರಲ್ಲಿ ಬೇಕಾದ್ರೂ ನಿಮ್ಮ ಕೊಡುಗೆಯನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ದೀಪಿಕಾ ಅವರು. ಇನ್ನು ದೀಪಿಕಾ ಅವರೇ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಯಸುವಂತ ವಿದ್ಯಾರ್ಥಿಗಳು ಯಾವ ರೀತಿಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅಂತೀರಾ?
1: ಒಳ್ಳೆಯ ವಿಷಯವೆಂದರೆ ಈ ಪಯಣವು ಮೂಲಭೂತ ವಿಷಯಗಳಿಂದ ಆರಂಭವಾಗುತ್ತದೆ. ಗಣಿತದಲ್ಲಿ ಗಟ್ಟಿಯಾದ ಅಡಿಪಾಯ, ಡಿಸೈನ್ ಅಂಡ್ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯಗಳು ಅತ್ಯಂತ ಮೌಲ್ಯಯುತವಾಗಿವೆ. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಳು ಸಹ ಉಪಯುಕ್ತವಾಗಿವೆ. ಆದರೆ ಕೇವಲ ತಾಂತ್ರಿಕ ಕೌಶಲ್ಯಗಳು ಸಾಕಾಗುವುದಿಲ್ಲ. ಕುತೂಹಲ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ನಿರಂತರವಾಗಿ ಕಲಿಯುವ ಮನೋಭಾವವು ಅಷ್ಟೇ ಮುಖ್ಯ. ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ. ಯಶಸ್ವಿಯಾಗುವ ವಿದ್ಯಾರ್ಥಿಗಳು ಇಂದು ಎಲ್ಲವನ್ನು ತಿಳಿದಿರುವವರು ಆಗಬೇಕಿಲ್ಲ. ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ ನಿರಂತರವಾಗಿ ಕಲಿಯುವ ಇಚ್ಛೆ ಇರುವವರು ಯಶಸ್ಸು ಸಾಧಿಸುವುದು ಗ್ಯಾರಂಟಿ.
0: ವಿದ್ಯಾರ್ಥಿಗಳೇ, ಕಲಿಯುವ ಮನಸ್ಸಿರಬೇಕು, ಪ್ರತಿದಿನ ಕಲಿತಾ ಹೋಗಬೇಕು, ಪ್ರತಿದಿನ ಕಲಿಯುವ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಇದೊಂದು ಇದ್ರೆ ಸಾಕು, ಖಂಡಿತವಾಗಿ ಸಿಡ್ಯಾಕ್ ನಲ್ಲಿ ಕೆಲಸ ಮಾಡಬಹುದು, ಅನೇಕ ಯೋಜನೆಗಳಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ವಿದ್ಯಾರ್ಥಿಗಳು AI ನಲ್ಲಿ ಆಸಕ್ತಿ ಹೊಂದ್ತಾ ಇದ್ದಾರೆ, ಯಾಕೆಂದ್ರೆ ಇದಕ್ಕೆ ತುಂಬಾ ಸ್ಕೋಪ್ ಇದೆ ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ. HPC ಗೆ AI ನೊಂದಿಗೆ ಯಾವ ರೀತಿಯಾದ್ರೂ ಸಂಬಂಧ ಇದೆಯಾ?
1: AI ಮತ್ತು HPC ಪರಸ್ಪರ ಕೈ ಜೋಡಿಸಿ ಸಾಗುತ್ತಾ ಇದೆ. ಅಂದ್ರೆ ಆಧುನಿಕ AI ಮಾಡೆಲ್ಸ್ ಗಳಿಗೆ ಟ್ರೈನಿಂಗ್ ನೀಡಲು ಅಪಾರ ಪ್ರಮಾಣದ ಗಣನಾ ಶಕ್ತಿ ಅಗತ್ಯವಿದೆ. ಈ ಗಣನಾ ಶಕ್ತಿ HPC ವ್ಯವಸ್ಥೆಗಳಿಂದ ಬರುತ್ತದೆ. ಅದೇ ರೀತಿ AI ಈಗ ವೈಜ್ಞಾನಿಕ ಸಿಮ್ಯುಲೇಷನ್ಗಳು, ಹವಾಮಾನ ಮಾದರೀಕರಣ, ಆರೋಗ್ಯ ಸೇವೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಾಯ ಮಾಡ್ತಾ ಇದೆ. ಭವಿಷ್ಯವು ಕೇವಲ AI ಅಥವಾ ಕೇವಲ HPC ಯದ್ದಲ್ಲ, ಅದು HPC ಮತ್ತು AI ಒಟ್ಟಾಗಿ ಕೆಲಸ ಮಾಡುವ ಕಾಲ. ಇದು ಇಂಜಿನಿಯರಿಂಗ್ ಮತ್ತು ಫಂಡಮೆಂಟಲ್ ಸೈನ್ಸಸ್ ನ ಡ್ಯುಯಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ.
0: ಹಾಗಾದ್ರೆ ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಗೆ ಅವಕಾಶಗಳಿದೆಯೇ?
1: ಖಂಡಿತವಾಗಿಯೂ ಇದೆ. ಇಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕೆಲವೇ ವಿಜ್ಞಾನಿಗಳ ಕ್ಷೇತ್ರವಾಗಿಲ್ಲ. ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಔಷಧ ಸಂಶೋಧನೆ, ಹವಾಮಾನ ಮುನ್ಸೂಚನೆ, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃಷಿ, ಜೀವ ವಿಜ್ಞಾನ, ವಾಹನ ಉದ್ಯಮ, ಹೀಗೆ ಅನೇಕ ಕ್ಷೇತ್ರಗಳ ಬೆಳವಣಿಗೆಗೆ HPC ಪರಿಣಿತರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಾಗೆ ಭಾರತ ಸರ್ಕಾರದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್, ಇಂಡಿಯಾ AI ಮಿಷನ್, ಸೆಮಿಕಂಡಕ್ಟರ್ ಮಿಷನ್ ಮತ್ತು ಡಿಜಿಟಲ್ ಮೂಲ ಸೌಕರ್ಯ ನಿರ್ಮಾಣದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ದೇಶದಲ್ಲಿ ಸಾವಿರಾರು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, AI ಸಂಶೋಧಕರು, ಡೇಟಾ ವಿಜ್ಞಾನಿಗಳು, ಗಣಿತಜ್ಞರು, ಭೌತಶಾಸ್ತ್ರಜ್ಞರು, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಇಂಜಿನಿಯರ್ಗಳು, ಸಿಸ್ಟಮ್ ಆಡಳಿತಗಾರರು, ನೆಟ್ವರ್ಕ್ ತಜ್ಞರು, ಚಿಪ್ ವಿನ್ಯಾಸಕರು, ಅಪ್ಲಿಕೇಶನ್ ವಿಜ್ಞಾನಿಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ಪರಿಣಿತರಿಗೆ ಉತ್ತಮ ಅವಕಾಶಗಳಿವೆ. ಸಿಡ್ಯಾಕ್ನಂತ ರಾಷ್ಟ್ರೀಯ R&D ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಸ್ಟಾರ್ಟ್ಅಪ್ ಹಾಗೂ ಖಾಸಗಿ ಉದ್ಯಮಗಳಲ್ಲಿಯೂ HPC ಕೌಶಲ್ಯ ಹೊಂದಿರುವ ವೃತ್ತಿಪರರಿಗೆ ಉತ್ತಮ ಬೇಡಿಕೆ ಇದೆ. ಇದರ ಜೊತೆಗೆ ಭಾರತದ ಅಭಿವೃದ್ಧಿಯಾಗುತ್ತಿರುವ ಪಾರಸ್ ಎಕೋಸಿಸ್ಟಮ್ ನಂತಹ ಓಪನ್ ಸೋರ್ಸ್ ಯೋಜನೆಗಳಲ್ಲಿ ವಿದ್ಯಾರ್ಥಿ

0: ವ್ಯಕ್ತಿಗಳು ಮತ್ತು ಯುವ ಇಂಜಿನಿಯರ್ಗಳು ನೇರವಾಗಿ ಭಾಗವಹಿಸಬಹುದು. ಇಂತಹ ಕಾಂಟ್ರಿಬ್ಯೂಷನ್ ವಿಶ್ವದಾದ್ಯಂತ ಬಳಸಲಾಗುವ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡುವುದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮತ್ತು ಗುರುತನ್ನು ತಂದುಕೊಡುತ್ತದೆ. ಎಚ್ಪಿಸಿ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಸಿಡ್ಯಾಕ್ ಆಯೋಜಿಸುವ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವರ್ಕ್ಶಾಪ್ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳ ಮೂಲಕ ತಮ್ಮ ಪಯಣವನ್ನು ಆರಂಭಿಸಬಹುದು. ಸಿಡ್ಯಾಕ್ನಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶಗಳನ್ನು cdac.in ವೆಬ್ಸೈಟ್ನ ಕರಿಯರ್ಸ್ ವಿಭಾಗದಲ್ಲಿ ನಿಯಮಿತವಾಗಿ ಪ್ರಕಟಿಸಲಾಗುತ್ತದೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ತರಬೇತಿಗಳ ಮಾಹಿತಿಗಾಗಿ cdac.in ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಸಿಡ್ಯಾಕ್ನ ಲಿಂಕ್ಡ್ಇನ್ ಮತ್ತು ಫೇಸ್ಬುಕ್ನ ಅಧಿಕೃತ ಪುಟಗಳನ್ನು ಫಾಲೋ ಮಾಡಿದರೆ ಹೊಸ ಪ್ರಕಟಣೆಗಳು, ತರಬೇತಿಗಳು ಮತ್ತು ಅವಕಾಶಗಳ ಮಾಹಿತಿ ನಿರಂತರವಾಗಿ ಪಡೆಯಬಹುದು.
1: ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋಗಿ ಖಂಡಿತವಾಗಿಯೂ ಚೆಕ್ ಮಾಡಬಹುದು, ತರಬೇತಿಯನ್ನ ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಇರುವಾಗಲೇನೆ ಏನಾದರೂ ತಯಾರಿ ಮಾಡ್ಕೊಳ್ಬೇಕಾಗತ್ತಾ? ಇದಕ್ಕೆ ಹೇಗೆ
0: ಗಟ್ಟಿಯಾದ ಮೂಲಭೂತ ಜ್ಞಾನವನ್ನು ಬೆಳೆಸಿಕೊಳ್ಳಲು ಕಾಲೇಜ್ ಅತ್ಯುತ್ತಮ ಸಮಯ. ಪಠ್ಯಕ್ರಮವನ್ನು ಮೀರಿ ಟೆಕ್ನಾಲಜಿ ಅಪ್ಡೇಟ್ಸ್ ಕಡೆಗೆ ಗಮನ ಕೊಡಿ, ಕೋಡಿಂಗ್ ಸ್ಪರ್ಧೆಗಳು ಮತ್ತು ಹ್ಯಾಕಥಾನ್ಗಳಲ್ಲಿ ಭಾಗವಹಿಸಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ ಕೊಡುಗೆಗಳನ್ನು ನೀಡಿ, ಕಂಪ್ಯೂಟರ್ಗಳನ್ನು ಬಳಸುವುದನ್ನು ಮಾತ್ರವಲ್ಲ ಅದು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯಿರಿ. ಅತ್ಯಂತ ಮುಖ್ಯವಾಗಿ ಒಂದು ಪರಿಣಿತರಾಗಿರುವ ಪ್ರತಿಯೊಬ್ಬರೂ ತಮ್ಮ ಪಯಣವನ್ನು ಆರಂಭಿಕರಾಗಿ ಆರಂಭಿಸಿರುತ್ತಾರೆ. ಅಂದರೆ ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್.
1: ಕೇಳಿದ್ರಲ್ಲ, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗ್ನರ್. ಸೊ ಹಾಗಾಗಿ ಪ್ರತಿಯೊಬ್ಬರು ಆರಂಭದಿಂದನೇ ಶುರು ಮಾಡಿರೋದು, ಈಗ ಉನ್ನತ ಮಟ್ಟದಲ್ಲಿ ಇದ್ದಾರೆ. ಹಾಗೆ ನೀವು ಕೂಡ ಈಗ ಆರಂಭ ಮಾಡಿದ್ರೆ ಉನ್ನತ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳ್ತಾ ಇದ್ರೆ ದೀಪಿಕಾ ಹೆಚ್ ವಿ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಯುವ ಶ್ರೋತೃಗಳಿಗೆ ಅಥವಾ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ?
0: ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ನಮಗೆ ಒಂದು ಅತ್ಯಂತ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಸವಾಲು ಅವಕಾಶವಾಗಿ ಪರಿವರ್ತನೆಯಾಗಬಹುದು ಎಂಬುದನ್ನು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ಸಾಬೀತುಪಡಿಸುತ್ತೆ. ನಿಮಗೆ ಗಣಿತ, ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಅಥವಾ ಪ್ರೋಗ್ರಾಮಿಂಗ್ ಇಷ್ಟವಿದ್ದರೆ ಕಲಿಯುವುದನ್ನು ಮುಂದುವರೆಸಿ ಮತ್ತು ಸದಾ ಕುತೂಹಲದಿಂದಿರಿ. ಸಿಡ್ಯಾಕ್ ನಿಯಮಿತವಾಗಿ ತನ್ನ ಉದ್ಯೋಗಾವಕಾಶಗಳನ್ನು ಪ್ರಕಟಿಸುತ್ತಿರುತ್ತದೆ. ಬಹುಶಃ ಭಾರತೀಯ ತಂತ್ರಜ್ಞಾನದಲ್ಲಿ ಮುಂದಿನ ಮಹತ್ವದ ಸಾಧನೆ ನಿಮ್ಮಲ್ಲಿ ಯಾರೊಬ್ಬರಿಂದಾದರೂ ಬರಬಹುದು.
1: ಆ ಪ್ರೇರಣಾದಾಯಕ ಮಾತುಗಳಿಗೆ ಧನ್ಯವಾದಗಳು ದೀಪಿಕಾ ಅವರೇ. ಕಳೆದ 4 ವಾರಗಳಲ್ಲಿ ನಾವು ಭಾರತದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನ ಅದ್ಭುತ ಪಯಣವನ್ನ ಪರಂನ ಜನನದಿಂದ ಹಿಡಿದು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ವರೆಗೆ ಸ್ವದೇಶಿ ತಂತ್ರಜ್ಞಾನಗಳಿಂದ ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸುವ ಅನ್ವಯಿಕೆಗಳವರೆಗೆ ಮತ್ತು ಅಂತಿಮವಾಗಿ ಮುಂದಿನ ಪೀಳಿಗೆಗಾಗಿ ಕಾದಿರುವ ಅವಕಾಶಗಳವರೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಬಂದಿವೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ದೀಪಿಕಾ ಅವರೇ. ನಮಸ್ಕಾರ.
0: ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ನಲ್ಲಿನ ಭವಿಷ್ಯದ ಅವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್

0: ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್ ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7:30 ಕೇಳಿ ಕೆಲ ವಾಣಿಜ್ಯ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಹಿಂಗ ನೆಲ ಒರೆಸೋದು ಕೈಯಾಗ ಏನದು ಏನ್ ತಿಳಿತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
7: ಅವರ ನಾನು ಸಾಲಿಗೆ ಹೋಗ್ತೀನಿ ರೀ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ ರೀ, ಓದ್ಕೋತೀನಿ.
6: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 rupees ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
7: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
8: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಅಲ್ಲೇ ಕುಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು.
2: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಕೇಳುತ್ತೀರಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಇಲ್ಲೇ ಒಂದು ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
3: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ: ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಇದು ಮುಂದಿನ ತಿಂಗಳ 1 ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು, ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು, ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದಲ್ಲಿ ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿ

ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ಧಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆ

0: ಜತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014 ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $27.5 billion ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕ್ಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ 10.3% ಹೆಚ್ಚಳ ಕಂಡು 5.78 lakh crore ರೂಪಾಯಿಗಳನ್ನು ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು 77% 3.78 lakh crore ರೂಪಾಯಿ ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 crore ರೂಪಾಯಿ ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು 6.7% to 6.8% ಹೆಚ್ಚಿಸಿದೆ. ಆದರೂ ಎಲ್ನಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹುರ್ ವಾಯುನೆಲೆಯ ಮೇಲೆ ಇಸ್ರೇಲ್ದ ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. ಎರಡು ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೇಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ 3ನೇ ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ದ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ

0: ಪಂದ್ಯಗಳಿಂದ ಕೇವಲ ಒಂದು ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಸ್ಟ್ರಿಯಾದ ಕಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ 2 ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ 2ನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದಿರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ. ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 7:55:57. ಇನ್ನೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ದೇವರಗುಡಿ ಚಿತ್ರದ ಗೀತೆ ಕೇಳಿ.

ಮುಂದಿನ ಗೀತೆ ಕೇಳಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಬಬ್ರುವಾಹನ ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ರಾಜ್ಕುಮಾರ್ ಭಾರತಿಯವರ ಧ್ವನಿಗಳಲ್ಲಿ ಕೇಳಿ ಅಂತರಾಳ ಚಿತ್ರದ ಈ ಗೀತೆ. ಎಂ ಎನ್ ವ್ಯಾಸರಾಯ್ ಅವರ ಗೀತೆ ರಚನೆ, ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನಷ್ಟು ಚಿತ್ರಗೀತೆಗಳನ್ನು ಕೇಳಬೇಕಂದ್ರೆ 8:35 ಕಾಯಬೇಕು. ಈಗ ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ 8:15 ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದಿಂದ.

0: To accelerate domestic PNG connections, National Testing Agency revamps its examination team by removing 600 experts and onboarding new ones. Jharkhand government releases list of 44 recruitment exams cancelled due to irregularities amid students' protest. Anti-corruption branch of Delhi government arrests former minister and AAP leader Satender Jain and five others in the Jal Board bribery case. UAE suspends all trade and financial dealings with Iran after accusing it of missile threat. And India to take on Pakistan in the crucial Pool D match of the FIH Men's Hockey World Cup in Amstelveen, Netherlands today. And with that, we end the morning news. Have a nice day.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ. ಗೌರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ, ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ, ಸೆಳೆಯುತ್ತೆ, ಕಾಲುಗಳು ಭಾರ ಅನ್ಸುತ್ತೆ, ಕಾಲು ಬಾವು ಬರ್ತಾ ಇದೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ, ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ, ವಯಸ್ಸಾದವರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು. ಇದನ್ನೇ ನಾವು ವೆರಿಕೋಸ್ ವೇಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ, ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ. ಆದ್ರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ ಎರಡು ತರ ರಕ್ತನಾಳಗಳು ಇವೆ, ಆರ್ಟ್ರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟ್ರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಟಾರ್ಚಿಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಮೊದಲು ಇದು ಸಣ್ಣ ಸಣ್ಣದಾಗಿ ಜೇಡರ್ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಬರ್ತಾ ಇದೇ ದಪ್ಪವಾಗಿ ಉಪ್ಪುಕೊಂಡು ಹಾವಿನ ತರ ಆಗುತ್ತವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಹೀಗೆ ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡಬಾರದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ ಎರಡೂ ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ, ಫುಟ್ ಅಂಡ್ ಎಲಿವೇಷನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ. ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನುಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತ ನಮ್ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8-10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ಗಳು, ಟೈಟ್ ಬೆಲ್ಟ್ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿಂಗ್ಸ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನು ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲಾ, ಹ್ಯಾಮಮಿಲಿಸ್, ಲ್ಯಾಕಿಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್, ಇನ್ನೂ ಮುಂತಾದ ಔಷಧಿ ನಾವು ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋತರ

0: ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೆಯಿನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೆಯಿನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:35. ಇನ್ನೀಗೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಬೊಂಬಾಟ್ ಚಿತ್ರದ ಗೀತೆಯನ್ನು.

ಕೇಳಿದ್ರಿ, ಇಂದು ಸಂಜೆ 6:51 ಕಿಸಾನ್ವಾಣಿಯಲ್ಲಿ ಕೇಳ್ತೀರಿ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶಂಕರ್ ಮನೋಜ್ ಅವರೊಂದಿಗೆ ಸಂದರ್ಶನ ಕುರಿತು ಕಾರ್ಯಕ್ರಮ. ಸಂದರ್ಶಕರು ಸಿದ್ದರಾಯ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಇಂದು ಸಂಜೆ 6:51 ಮೂಡಿಬರುತ್ತದೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. 99 ಚಿತ್ರದ ಗೀತೆಯನ್ನು ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಆಂಟಿ ಪ್ರೀತ್ಸೆ ಚಿತ್ರದ ಗೀತೆಯನ್ನು ರಾಜೇಶ್ ಅವರ ಧ್ವನಿಯಲ್ಲಿ ಕೇಳಿ. ಎಲ್ ಎನ್ ಶಾಸ್ತ್ರಿ ಅವರು ಕೂಡ ಹಾಡಿದ್ದಾರೆ.

0: ಸಮಯ ಬೆಳಗಿನ 9:16 ಇನ್ನೀಗ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಆನಂದ್ ಆನಂದ್ ನಿಂದ್ರು.
5: ಓ ಏನಣ್ಣ ಈ ಕಡೆ?
4: ಆನಂದ ಬಾರು. ಏನ್ ಬಾಳ ಸತ್ ಭೆಟ್ಟಿನ ಆಗಿಲ್ಲ.
5: ಬಿಸಿ ನಾನು ನೋಡಿದೆ ಮುಂದೆ ಎರಡು ಮೂರು ಸಲ ಬಜಾರ್ದಾಗ ನೋಡಿ ನಿಂಗ.
4: ಹೌದಾ?
5: ಆದ್ರ ಬೈಕ್ದಾಗ ಇಡ್ತೇನೆ ಯಾವಾಗ ಬಿಸಿ ನೀನು ಕರಿ. ಒಂದು ಎರಡು ಮೂರು ಸಲ ಕೂಗದೆ
4: ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬೇಗ ಬೈಕ್ ಮೇಲೆ ಹಂಗೆ ಸ್ಪೀಡ್ ಹೊಂಟಿರ್ತೀವ. ಬಂದಂಗೆ ಏನು ಆರಾಮದಿಲ್ಲ?
5: ಎಲ್ಲ ಆರಾಮ ನೋಡ್ರಣ. ಮನೆಯಾಗ ವೈನಿ ಅವರು ಎಲ್ಲ ಆರಾಮದಲ್ಲಣ್ಣ?
4: ಎಲ್ಲ ಆರಾಮದಪ್ಪ.
5: ಹುಡುಗರು ಏನು ಮಾಡ್ತಾರಣ್ಣ ಈಗ?
4: ಹುಡುಗರು ಒಬ್ಬ ಮಗ ಸ್ವಲ್ಪ ಯಾಕೋ ಸರಿಯಾಗಿ ಮಾತಾಡ್ತಾ ಇದ್ದಿಲ್ಲ, ಅದಕ್ಕೆ ಅವನಿಗೆ ಒಂದು ಶಿಬಿರಕ್ಕೆ ಹಾಕಿ ಬಂದು ನೋಡಪ್ಪ. ಏನಾಗ
5: ಶಿಬಿರ? ಎದ್ರ ಶಿಬಿರ ಅನ್ನೋದು?
4: ಅದು ಒಂದು ಸಾಂಸ್ಕೃತಿಕ ಒಂದು ಶಿಬಿರ ತಂದು. ಸೊ ನಮ್ಮ ಈ ಪ್ರಕೃತಿ ಜೊತೆ ಯೋಗ ಆಮೇಲೆ ಸಭ್ಯತೆ ಇವೆಲ್ಲ ಕಲಿಸು ಒಂದು ಶಿಬಿರ ನಡೆಸಿದಾರೆ ಅಲ್ಲಿ ಆಶ್ರಮ ಹತ್ತಿರ. ಸೊ ಆ ಶಿಬಿರದಲ್ಲಿ ಇಟ್ಟು ಬಂದಿನ ಮಗನಿಗೆ.
5: ಎಷ್ಟು ದಿನದ ಶಿಬಿರ ಅನ್ನೋದು?
4: ಅದು ಒಂದು 10 ದಿನ ಇದೆ.
5: 10 ದಿನ?
4: ಹಾಂ, 10 ದಿನ ಶಿಬಿರ ಅದು. ಅಲ್ಲಿ ಯೋಗ ಪ್ರಾಣಾಯಾಮ ಇವೆಲ್ಲ ಅದ್ರ ಜೊತೆ ಪ್ರಾರ್ಥನೆ ಆಮೇಲೆ ಯಾರ ಹಿರಿಯ ಜೊತೆ ಹೆಂಗೆ ನಡ್ಕೋಬೇಕು ಏನು ಆಮೇಲೆ ಇವೆಲ್ಲ ಸಂಗೀತದಲ್ಲೂ ಸ್ವಲ್ಪ ರಸ
5: ಚಟುವಟಿಕೆ
4: ಅಂಥವೆಲ್ಲ ಏನೋ ಆ ಶಿಬಿರದಲ್ಲಿ ಇದೆ ಅಂತ ಕೇಳಿದೆ. ಅದಕ್ಕೆ ಮಗ ಯಾಕೋ ಮಾತೇ ಕೇಳ್ತಿದ್ದಿಲ್ಲಪ್ಪ, ಬರೀ ಮೊಬೈಲ್ ಇಟ್ಕೊಳ್ಳೋದು, ಏನು ಕೆಲಸ ಹೇಳಿದ್ರು ಕೇರ್ಲೆಸ್ ಆಗಿ ಮಾಡ್ತಾ ಇದ್ದ, ಒಟ್ಟು ನಿರ್ಲಕ್ಷ್ಯತನ ಭಾಳ ಎದ್ದು ಕಾಣ್ತಾ ಇತ್ತು. ಹಿಂಗಿಂದ್ರಾಗಿ ಅವ್ನು ಮುಂದೆ ಇನ್ನು ಸೂಟಿ ಒಳಗೆ ಮತ್ತೆ ಅದು ಹೆಚ್ಚಾಯ್ತಂದ್ರೆ ಮುಂದೆ ಶಾಲೆಗೂ ಪರಿಣಾಮ ಬೀರುತ್ತದೆ. ಆ ಉದ್ದೇಶಕ್ಕೆ ಆ ಶಿಬಿರಕ್ಕೆ ನಾನು ಹಾಕಿ ಬಂದಿದ್ದೆ ನೋಡಪ್ಪ.
5: ಚಲೋ ಮಾಡಿದ್ರಣ್ಣ. ಯಾಕಂದ್ರೆ ಹುಡುಗರು ಹೆಂಗೆ ಮಾಡ್ತಾರಣ್ಣ, ಈಗ ಮೊಬೈಲ್ದಾಗ ಮುಳುಗ್ಬಿಟ್ಟಾವು. ತಂದೆ ತಾಯಿಗಳು ಅಲ್ಲಿ ಏನೋ ಸ್ವಲ್ಪ ಕೆಲಸ ಹೇಳಿದ್ರೆ.
4: ಏ ನನಗೆ ಹೇಳ್ತೀಯಾ ಕೆಲಸ ಅಂತಾರೆ? ಬರೀ ಒಂದು ಚರಿ ನೀರು ಕೊಡಂದ್ರೆ ನನಗೆ ಹೇಳ್ತೀಯಾ ಕೆಲಸ ಅಂತಾರೆ ನೋಡಪ್ಪ. ಏನು ಮಾಡ್ತಿ?
5: ಅಂದ್ರೆ ನಮ್ಮ ಹುಡುಗರು ಹಂಗೆ ಅದಣ. ನಮ್ಮ ಹುಡುಗರು ಒಂದು ದೊಡ್ಡ ಮಗ ಅದಣ. ಯಾವಾಗೂ ಟಿವಿ ಮೊಬೈಲ್ ಟಿವಿಯರ್ ಬಿಟ್ಟಾನ. ಈಗ ಮೊಬೈಲ್ ಮೊನ್ನೆ ಅವ್ರ ಕಾಕ ಕೊಳಸಾನ ಅವನಿಗೆ. ಕೊಳಿಸ ಮೇಲೆ ಅದು ಯಾವಾಗೂ ಮೊಬೈಲ್ದಾಗೆ ಮುಳುಗಿರ್ತಾನ.
4: ಮೊಬೈಲ್
5: ಬರೀ ರೀಲ್ಸ್ ನೋಡಿದೆ, ಅದು ನೋಡಿದೆ. ನಮ್ಗೆ ಅಡಿಕ್ಟ್ ಆಗಿ ಒಂದೆರಡು ಗಜ್ಜೆ ಹಾಕಿದ್ರು
4: ಇಲ್ಲ
5: ದಾರಿಗೆ ಬಂದಿಲ್ಲ.
4: ಇದು ಶಿಬಿರದ ಬಗ್ಗೆ ಒಂದು ನೋಡೋಣ, ಅವನು ಮುಗಿಸ್ಕೊಂಡು ಬರ್ತಾನೆ 10 ದಿನದ ನಂತರ. ಮತ್ತೆ ಸರಿಯಾಗಿದ್ರೆ ಇನ್ನೊಂದು ಎರಡನೇ ಬ್ಯಾಚಿಗೆ ನೀನು ಹಾಕಿಬಿಡಾಕತ್ತಿ. ಒಂದು 4 ದಿವಸ ಬಿಟ್ಟು ಒಂದು ಹಾಕಿ ಬಂದಿದ್ದೇನೆ. ಒಂದು 10 ದಿನ ಬಿಟ್ಟು ನಾವು ಬರ್ತಾನೆ, ನೋಡೋಣ ಆ ಶಿಬಿರದಿಂದ ಏನಾದರೂ
5: ಏನು ಬದಲಾವಣೆ ಆಗೈತಿ
4: ನೋಡೋಣ.
5: ಆಯ್ತಣ್ಣ,
4: ಹಾಂ ನಾನು ಜರ ಕೆಲಸ ಇದೆ ಈ ಕಡೆ ಹೋಗಿ ಬರ್ತೀನಿ.
5: ಹತ್ತು ದಿನಗಳ ನಂತರ. ಅಣ್ಣ
4: ಏ ಬಾ ಆನಂದ್ ಬಂದಿನ.
5: ಅದು ಏನು ಮೊನ್ನೆ ನೀ ಶಿಬಿರದ ಇತ್ತ ಹೇಳಿದ್ಯಾಳ
4: ಶಿಬಿರ,
5: ಅದೇ ತಲೆಯಾಕ ಗೊತ್ತೈತಿ. ಈಗ ಏನಾರ ಆಗೈತಿ ಹುಡುಗರ್ನಾಗ ನಮ್ಮ ಅಣ್ಣ ಮಕ್ಕಳದ ಪರಿವರ್ತನೆ ಏನಾಗೈತಿ ಕೇಳಿದ್ರೆ
4: ಬಂದಾನ. ಬಾ ಬಾ ಬಾ ಬಂದಾನ, ಬಾ ಒಳಗೆ ಬಾ. ಇಲ್ಲಿ ಅವನು ಮಾರ್ಕೆಟಿಗೆ ಹೋಗಿದ್ದಾನೆ, ಪೇಟೆ ಹೋಗಿದ್ದಾನೆ. ಬಹಳ ಬದಲಾವಣೆ ಆಗಿದೆಪ್ಪ ಮಗಂದು. ಏನು ಹೇಳೋದು, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ ಸ್ನಾನ, ಅದ್ರ ನಂತರ ಪೂಜೆ ಅದೆಲ್ಲ ಮಾಡಿಕೊಂಡು ಪ್ರಾರ್ಥನೆಯೂ ಮಾಡ್ತಾನಪ್ಪ. ಎಲ್ಲ ಕಲಿಸಿದಾರೆ ಅವರು, ಪ್ರಾರ್ಥನೆ ಹಾಡುಗಳು
5: ಕಲಿಸಿದ್ದಾರೆ, ಶ್ಲೋಕ ಎಲ್ಲ
4: ಕಲಿಸಿದಾರೆ ನೋಡಪ್ಪ. ನಮಗೆ ಗೊತ್ತಿದ್ದಿಲ್ಲ ಇಷ್ಟು ಕೊಂಡು ಚೇಂಜ್ ಆಗ್ತಾನ ಅಂತಂದು. ಈಗ ತಂದೆ ತಾಯಿಗಳಿಗೆ ಮತ್ತು ದಿವಸ ಪಾದ ಪೂಜೆ ಅಂತಂದು ಅದನ್ನು ಮಾಡೇ ಮುಂದಗಡೆ ಒಂದು ಇದು ಮಾಡ್ತಾ ಇದ್ದ ನೋಡು. ಆ ಶಿಬಿರ ಚೆನ್ನಾಗಿದೆ ನೋಡು,
5: ಅಷ್ಟು ಬದಲಾವಣೆ ಆಗೈತೆ.
4: ಹಾಂ ಬದಲಾವಣೆ ಆಗಿದೆ ನೋಡು. ಅದೆಲ್ಲ ಹಾಡು ಹಾಡೋದು ಒಂದು ಸ್ವಲ್ಪ ಇದ್ರ ನೋಡಿದ್ರೆ ಸ್ವಲ್ಪ

0: ಬಗ್ಗೆ ನಡೀತಾ ಇದೆ ನನಗೆ.
1: ಈಗ ಮೊಬೈಲ್
0: ಏ ಮೊಬೈಲ್
1: ಜಾಸ್ತಿ
0: ಸ್ವಲ್ಪ
1: ಆಗಿಲ್ಲ,
0: ಕಮ್ಮಿ ಆಗಿದೆ ನೋಡು, ಕಮ್ಮಿ ಆಗಿದೆ,
1: ಕಡಿಮೆ ಆಯ್ತು. ಏನು
0: ಬುಕ್ಸು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾನೆ.
1: ಚಲೋ, ಭಾಳ
0: ಅವೆಲ್ಲ
1: ಚಲೋ.
0: ಇವ್ರದ್ದು ವಿವೇಕಾನಂದರ ಬುಕ್ಕು, ಪರಮಹಂಸರದು ಅವೆಲ್ಲ ಬುಕ್ಗಳ ತಂದಿದ್ದಾರೆ ನೋಡಲ್ಲಿ, ನೋಡು ಬಾ ಎಷ್ಟು ನೋಡು ನೋಡು,
1: ಹೌದು
0: ಕಾಣ್ತಾ ಇದ್ದಾರೆ ನನಗೆ
1: ಬಾಬಾ. ಹಾಂ,
0: ಅವೆಲ್ಲ
1: ಏನು ಎಷ್ಟು
0: ಬುಕ್ಗಳು
1: ಬುಕ್ಗಳು ಒಂದು ಬುಕ್
0: ಎಲ್ಲ
1: ಹೇಳಿಲ್ಲ ಅಂತಿದ್ದೆ ನೋಡೋಣ ಎಷ್ಟು
0: ಎಲ್ಲ
1: ಬುಕ್ ತಂದಾನ.
0: ಹಿರಿಯರೆಲ್ಲ ನಮ್ಮ ಏನು ಹಿರಿಯರ ಕಾಲದ ಏನು ಓದ್ತಾ ಇದ್ದು ಪ್ರಾಚೀನ ಇದ್ರದ್ದು ಇತ್ತಲ್ಲ ಅದನ್ನೆಲ್ಲ ಅಳವಡಿಸ್ಕೊಂಡು ನೋಡಪ್ಪ ಅವನು, ಅವರು ಎಲ್ಲರೂ ಚರಿತ್ರೆ ಓದ್ತಾ ಇದ್ದಾನೆ.
1: ಅದೇ 10 ದಿನದ ಇಷ್ಟು ಬದಲಾವಣೆ
0: ಬದಲಾವಣೆ ಆಗಿದೆ,
1: ಬದಲಾವಣೆ ಏನು ಕಲಿಸಾರು ನಿಜವಾಗೂ ಗ್ರೇಟ್ ಅಣ್ಣ ಅವರು.
0: ಹಾಂ, ಈ
1: ಹಾಂ
0: ಒಂದು ಈ
1: ಶಾಸನದವರು
0: ಟೈಮ್ನಾಗೂ ಈಗ ಈ ಆಧುನಿಕ ಕಾಲದಲ್ಲಿ ಆಶ್ರಮದ ಒಂದು ಈ ರೀತಿ ಇದೆ ಅಂದರೆ ಭಾಳ ಖುಷಿ ಆಗುತ್ತಲ್ಲ.
1: ಹೌದು ಹೌದು,
0: ಕೈ ಓದಬೇಕು, ಮಕ್ಕಳು ಓದ್ತಾನೆ ಇರಬೇಕು.
1: ಓದಬೇಕು ಹಿರಿಯರಿಗೆ ಅಂದ್ರೆ ಎದುರು ತಿರುಗಿ ಮಾತಾಡೋದು ಅಂತ ಏನಿಲ್ಲ ಅಣ್ಣ ಈಗ.
0: ಈ ಇಲ್ಲ ಇಲ್ಲ ಅಲ್ಲ,
1: ಹಾಂ ಹಾಂ
0: ಏನು ತಾನೇ ಊಟಕ್ಕೆ
1: ಹೇಳಿದ
0: ತೊಗಲೆ
1: ಕೆಲಸ
0: ತಂದು ಚರಿ ನೀರು ಇಡೋದು ಎಲ್ಲ ಇಡೋದು
1: ಎಲ್ಲ.
0: ತಾನೇ
1: ಹಾಂ,
0: ಇದು ಮಾಡ್ತಾನೆ ನೋಡು.
1: ಮಕ್ಕಳಿಗೆ ಸಂಸ್ಕಾರ ಬೇಕಣ್ಣ,
0: ಸಂಸ್ಕಾರ ಬೇಕು,
1: ಸಂಸ್ಕಾರ ಬೇಕು,
0: ಸಂಸ್ಕಾರ
1: ಇಲ್ಲಾಂದ್ರೆ ಕೆಡ್ದಾವಣ ಮಕ್ಕಳು.
0: ಹೌದು ಹೌದು ಹೌದು,
1: ಹಿರಿಯರ ಅನ್ನೋದು ಗೌರವ ಇರಂಗಿಲ್ಲ.
0: ನಾವು ಮಾಡ್ತಾರ್ತವು ಏನಿಲ್ಲ ಮಾಡ್ತಾರೆ, ಮುಂದೆ ಮಾಡ್ತಾರ ನಾವು ಅನ್ಕೊಂಡಿದ್ದೇವೆ. ಈ ಶಿಬಿರದ ಸೇರಿಸಿದ ಮೇಲೆ ಅವರು ಸ್ವಲ್ಪ ಮೊದಲಿನ ಕಿತ್ತಲೀಗ ಭಾಳ ಬದಲಾವಣೆ ಆಗಿದೆ.
1: ಬದಲಾವಣೆ ಆಗೈತೆ. ಆಯ್ತಣ್ಣ, ಅದು ಹೊರಟು ಏನೇ ಇಲ್ಲಿ
0: ಈಗ ಮತ್ತದ ಯಾಕೆ ಎರಡನೇ ಬ್ಯಾಚ್
1: ಯಾವಾಗ ಚಾಲು
0: ಕೇಳಿ
1: ಆಗ್ತದಣ್ಣ?
0: ಇನ್ನೊಂದು 10 ದಿವಸ ಬಿಟ್ಟು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ.
1: ಹಾಂ ಹಾಂ,
0: ಅವಾಗ ಹೇಳ್ತೀನಿ ನಾನು, ದಿವಸ ತಿಳಿಸಿದ್ರು ನಿನಗೆ ಹೇಳ್ತೀನಿ.
1: ಆಯ್ತು ಆಯ್ತು,
0: ಅದು ಒಟ್ಟು ಇದ್ರಾಗಿದೆ ಈ ತಿಂಗಳ ಅಂತ ಇದೆ,
1: ಹಾಂ
0: ಅವಾಗ ನಿಂಗೆ ಹೇಳ್ತೀನಿ ತಗೋ, ಫೋನ್ ಮಾಡಿ ಹೇಳ್ತೀನಿ.
1: ಆಯ್ತು ಆಯ್ತು,
0: ಹ್ಞೂ
1: ನಾ ಮರಿಬೇಡಣ್ಣ,
0: ಹೇ ಇಲ್ಲ
1: ಮತ್ತೆ
0: ಇಲ್ಲ
1: ಸ್ವಲ್ಪ ಅದು
0: ಮರಿಬೇಡ.
1: ಹೇಳ್ಬಿಟ್ಟು ಅಂದ್ರೆ ಅಡ್ಮಿಷನ್ ಮಾಡ್ತೀನಿ, ಯಾಕಂದ್ರೆ ಮುಂದೆ ಅವ್ರು ಶಾಲಿ ಚಾಲು ಆದಾಗ.
0: ಹಾಂ ಹಾಂ,
1: ಅವ್ರದ್ದು ಟೀಚರ್ಸಿಂದು ಕಂಪ್ಲೀಟ್ ಬರ್ತಿದ್ದೋಣ. ನಮ್ಮ ಹುಡುಗರು ಸ್ವಲ್ಪ ಏನು ದಂಧಲ್ಕೋರ್ ಜಗಳ ಆಡ್ತಾರತ್ತ ಎಲ್ಲ ಹುಡುಗರುಗಳ, ಹಿಂಗಾಗಿ ಸ್ವಲ್ಪ ಬದಲಾವಣೆ ಆಗಿ ಅಲ್ಲಿ ಹೋದ್ರೆ ಅಂದ್ರೆ ಮತ್ತು ನಮಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಣ್ಣ.
0: ಏ ಇಲ್ಲ ಇಲ್ಲ, ನಾನು ಹೇಳ್ತೀನಿ ತಗೋ.
1: ಹಾಂ
0: ಬಾ ಕೂಡ, ಹಂಗೆ ಸ್ವಲ್ಪ ಚಾಯ್ ಕುಡ್ಕೊಂಡು ಹೋಗುತ್ತೆ.
1: ಓಕೆ
0: ಕೂತ್ಕೋತ ಕೂತ್ಕೋ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆ. ಬಸವೇಶ್ವರರ ವಚನಗಾನ ಹಾಡಿದ್ದಾರೆ ಸಿದ್ದರಾಮ ಜಂಬಲ್ದಿನ್ನಿ ಅವರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಗಿಡದಾಗ ಗಿಡ ಹುಟ್ಟಿ.
1: ಕೇಳಿದ್ರಿ, ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ.

0: ಬೆಳಗ್ಗೆ 9:30. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳು.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಬೇವು ಬೆಲ್ಲ ಚಿತ್ರದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೇಳಿ ಅಮೃತ ವರ್ಷಿಣಿ ಚಿತ್ರದ ಗೀತೆ.

0: ಹುಡುಗನಿಗೆ ಮಾ ಅಂಕಲ್ ಹುಡುಗಿಗೆ ನೀ ಆಂಟಿ ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ.
1: ಈ ವಯಸ್ಸಿನಲ್ಲಿ ಏನ್ರಿ ಇದು?
0: ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು.

ಮರಳಿನಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಆಸೆ ಇದೆ. ಇಂಥ ಚಾನ್ಸು ಸಿಕ್ಕದು, ಬಾನನ್ನೇ ಕೊಡುವೆ ಮುರುಗಮ್ಮ.

0: ಕಣ್ಣು ಕಣ್ಣು ಕೆಕ್ಕಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಸ್ಕೊಂಡು ಬಾಯಲ್ಲಿ ನೀರು ಚಪ್ಪರ್ಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಸ್ಕೊಂಡು ಕೂರಿ ಕಡೆ ನೋಡಿಕೊಂಡು ಬರ್ತಿತ್ತು ತೋಳ ಬರ್ತಿತ್ತು ಬಾಲಗೀಲ ಸೆಟ್ಟಸ್ಕೊಂಡು ಬಾಲಗೀಲ ಸೆಟ್ಟಸ್ಕೊಂಡು ಹಾರೋ ಹೊಗ್ಗೆ
1: ಹಾಡು ಸೀನು ಬಂದೋಯ್ತು

0: ಬೋರ್ಡರ್ ಮಧ್ಯೆ ಗುಡುಗೋ ಹಾಗೆ,
1: ಭೂಮಿ ಎಲ್ಲ ನಡುಗೋ ಹಾಗೆ,
0: ಬೋರ್ಡರ್ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರಾಗಿ ಖರ್ಚನೆ ಮಾಡ್ತಾ ಸಿಂಹಪ್ಪ

ಮುದುರ್ಕೊಂಡು ಬಾಲಾ ತಪ್ಪಿಸ್ಕೊಂಡೋಡು ಆಯ್ತು. ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಡ ಓಡೋಯ್ತು ಸಿಂಹ ಸಿಕ್ಕಿದು. ಇಷ್ಟೆಲ್ಲ ಆದರೂ

ಕೇಳುಗರೇ, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬೇಕಂದ್ರೆ ಈ ಸಂಜೆ 5 ಗಂಟೆಗೆ ಕರಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಕೇಳಬಹುದು. ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಕೇಳೋಣ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಸಮಯ ಆಗಿದೆ 10 ಗಂಟೆ. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.

0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
2: ಇಂದು August 19 ವರ್ಲ್ಡ್ ಫೋಟೋಗ್ರಾಫಿ ಡೇ. 19th century ಮಧ್ಯಭಾಗದಲ್ಲಿ ಛಾಯಾಗ್ರಹಣದ ವ್ಯಾಪ್ತಿ ಹೆಚ್ಚಾಯಿತು. ಭಾವಚಿತ್ರಗಳ ಜೊತೆಗೆ ಕಟ್ಟಡಗಳು, ಪ್ರಕೃತಿ, ಯುದ್ಧಗಳು, ಸಾಮಾಜಿಕ ಘಟನೆಗಳು, ಅಷ್ಟೇ ಅಲ್ಲ ನಭೋಮಂಡಲ, ಹೀಗೆ ಮುಂತಾದವುಗಳನ್ನು ದಾಖಲಿಸಲು ಈ ಫೋಟೋಗ್ರಾಫಿ ಬಳಕೆಯಾಗತೊಡಗಿತು. 19th century ಕೊನೆಯಲ್ಲಿ ಗಾಜಿನ ಫಲಕಗಳ ಬದಲಿಗೆ ಹೆಚ್ಚು ಅನುಕೂಲಕರವಾದ ಫಿಲಂಗಳು ಬಳಕೆಗೆ ಬಂತು. ಇದರಿಂದ ಕ್ಯಾಮರಾಗಳು ಸಾಮಾನ್ಯ ಜನರಿಗೂ ಸುಲಭವಾಗಿ ದೊರೆಯಬಹುದಾದಂತಹ ಸಾಧನಗಳಾದವು. ಆರಂಭದ ದಿನಗಳಲ್ಲಿ ಕಪ್ಪು ಬಿಳುಪು ಚಿತ್ರಗಳು ಹೆಚ್ಚಾಗಿ ಪ್ರಚಲಿತಗೊಂಡವು. ನಂತರ ಬಣ್ಣದ ಛಾಯಾಚಿತ್ರ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. 20th century ಕಲರ್ ಫಿಲಂಗಳು ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದವು. ಕುಶಲವೇ ಕ್ಷೇಮವೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಗೀತರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ.

ಇನ್ನು 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಡಿಜಿಟಲ್ ಫೋಟೋಗ್ರಾಫಿ ಯುಗ ಆರಂಭವಾಯಿತು. ಡಿಜಿಟಲ್ ಕ್ಯಾಮರಾಗಳು ಹೆಚ್ಚಾದವು. ಫಿಲಂಗಳ ಬದಲಿಗೆ ಎಲೆಕ್ಟ್ರಾನಿಕ್ ಇಮೇಜ್ ಸೆನ್ಸಾರ್ಗಳನ್ನು ಬಳಸಲಾಯಿತು. ಇದರಿಂದ ತೆಗೆದಂತಹ ಚಿತ್ರವನ್ನು ತಕ್ಷಣ ನೋಡಲು, ಸಂಗ್ರಹಿಸಲು ಮತ್ತು ಹಂಚಿಕೊಳ್ಳಲು ಸಾಧ್ಯವಾಯಿತು. ದಿನ ಕಳೆದಂತೆ ಸ್ಮಾರ್ಟ್ಫೋನ್ ಫೋಟೋಗ್ರಾಫಿ ಯುಗ ಆರಂಭವಾಯಿತು. ಇದು ಎಲ್ಲರೂ ಛಾಯಾಗ್ರಾಹಕರಾಗುವಷ್ಟು ಹೈ ರೆಸಲ್ಯೂಷನ್ ಕ್ಯಾಮರಾಸ್, AI ಇಮೇಜ್ ಪ್ರೊಸೆಸಿಂಗ್, ನೈಟ್ ಫೋಟೋಗ್ರಾಫಿ ಮುಂತಾದಂತಹ ತಂತ್ರಜ್ಞಾನ ಛಾಯಾಗ್ರಹಣವನ್ನು ಅತಿ ಸುಲಭ ಹಾಗೂ ಜನಪ್ರಿಯಗೊಳಿಸಿದೆ.

ಹೀಗೆ ಬೀಜವೊಂದು ಬೆಳೆದು ಬೃಹದಾಕಾರವಾದ ಮರವಾಗಿ ಹೇಗೆ ಬೆಳೆದು ನಿಲ್ಲುತ್ತೋ ಹಾಗೆ ಒಂದು ಕತ್ತಲ ಕೋಣೆಯ ಚಿಕ್ಕ ರಂಧ್ರದಿಂದ ಆರಂಭವಾದ ಆವಿಷ್ಕಾರ ಇಂದು ಛಾಯಾಗ್ರಹಣದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಾಲದ ಹೆಜ್ಜೆಗಳನ್ನು ನಿಲ್ಲಿಸಲು ಸಾಧ್ಯವೇ? ಆದರೆ ಆ ಕ್ಷಣಗಳನ್ನು ಒಂದು ಚಿತ್ರದಲ್ಲಿ ಬಂಧಿಸಲು ಸಾಧ್ಯ. ಅದೇ ಈ ಛಾಯಾಗ್ರಹಣದ ಅದ್ಭುತ. ಕಣ್ಣಿಗೆ ಕಾಣುವ ದೃಶ್ಯವನ್ನು ಕ್ಯಾಮರಾ ಸೆರೆ ಹಿಡಿದ್ರೆ ಮನಸ್ಸಿಗೆ ತಾಕಿದ ಭಾವನೆಗಳನ್ನು ನೆನಪು ಜೀವಂತವಾಗಿರಿಸುತ್ತೆ. ಆದ್ದರಿಂದ ಇಂದು ವಿಶ್ವ ಛಾಯಾಗ್ರಹಣ ದಿನದ ಸಂದರ್ಭದಲ್ಲಿ ಎಲ್ಲ ವಿಜ್ಞಾನಿಗಳ ಶ್ರಮವನ್ನು ಸ್ಮರಿಸುತ್ತಾ ಅವರ ತಾಳ್ಮೆ ಮತ್ತು ಸಂಶೋಧನಾ ಕ್ರಿಯೆಗೆ ಧನ್ಯವಾದಗಳನ್ನು ತಿಳಿಸೋಣ. ಕಳೆದು ಹೋದ ಕ್ಷಣಗಳನ್ನು ಮರಳಿ ತರಲಂತೂ ಸಾಧ್ಯವಿಲ್ಲ. ಆದರೆ ಚಿತ್ರಗಳ ಮೂಲಕ ಆ ಸವಿ ನೆನಪುಗಳನ್ನು ಮೆಲುಕು ಹಾಕೋಣ. ಛಾಯಾಗ್ರಹಣ ಅಂದ್ರೇನೆ ಕ್ಷಣಿಕವಾದ ಬದುಕನ್ನು ಶಾಶ್ವತ ನೆನಪಾಗಿಸುವ ಕಲೆ. ಏನಂತೀರಾ?

0: ಇದುವರೆಗೂ ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಛಾಯಾಗ್ರಹಣ ದಿನದ ಬಗ್ಗೆ ಮಾತಾಡಿದ್ವಿ. ಹಾಗೆ ಇವತ್ತು ಆಗಸ್ಟ್ 19 ಮತ್ತೊಂದು ವಿಶೇಷತೆ ಕೂಡ ಇದೆ. ಅದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹೌದು ಕೇಳುಗರೆ, ಈ ದಿನ ಮತ್ತೊಂದು ವಿಶೇಷತೆ ಕೂಡ ಇದೆ. ಅದು ವಿಶ್ವ ಮಾನವೀಯ ದಿನವನ್ನಾಗಿ ಇಂದು ಆಚರಿಸಲಾಗುತ್ತೆ. ಯುದ್ಧ, ಪ್ರಕೃತಿ ವಿಕೋಪ, ಬರ, ಪ್ರವಾಹ, ಭೂಕಂಪ, ಸಾಂಕ್ರಾಮಿಕ ರೋಗಗಳು ಮುಂತಾದ ಸಂಕಷ್ಟಗಳ ಸಂದರ್ಭದಲ್ಲಿ ಜನರ ಜೀವ ಉಳಿಸಲು ಮತ್ತು ಅಗತ್ಯ ನೆರವು ನೀಡುವ ಮಾನವೀಯ ಸೇವಾಕರ್ತರನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಹಸಿದವರಿಗೆ ಆಹಾರ ನೀಡೋದು, ಸಂಕಷ್ಟದಲ್ಲಿರೋರಿಗೆ ಆಶ್ರಯ, ವೈದ್ಯಕೀಯ ನೆರವು ಒದಗಿಸೋದು, ವಿಪತ್ತು ಪೀಡಿತರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಮಾನವೀಯ ಸೇವೆಯ ಉದಾಹರಣೆಗಳು.

ಓ ನನ್ನ ಚೇತನ, ಆಗುನಿ ಅನಿಕೇತನ, ಆಹಾ ಎಷ್ಟು ಅರ್ಥಪೂರ್ಣ ಸಾಲುಗಳಲ್ವಾ. ಇದು ದೇವರ ಮಕ್ಕಳು ಚಿತ್ರಕ್ಕಾಗಿ ಕುವೆಂಪು ಅವರು ರಚಿಸಿದಂತಹ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ನಿರ್ದೇಶನವಿತ್ತು. ರಿತೀಶ್ ಪದ್ಮನಾಭ ಅವರ ಕಂಠದಲ್ಲಿ ಈ ಗೀತೆ ಮೂಡಿಬಂತು. ನಾವು ಮಾತಾಡ್ತಿದ್ವಿ ವಿಶ್ವ ಮಾನವತೆಯ ದಿನದ ಬಗ್ಗೆ. ಕವಿಗಳು ವಿಶ್ವ ಮಾನವತೆಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಮನುಷ್ಯ ಜಾತಿ ಮತ ಭೇದಗಳನ್ನು ಮೀರಿ ವಿಶ್ವ ಮಾನವನಾಗಿ ಬದುಕಬೇಕೆಂದು ಕನ್ನಡದ ಮೇರುಕವಿ ಕುವೆಂಪು ಅವರು ಹೇಳಿದ್ದಾರೆ. ದರಾಬೇಂದ್ರೆಯವರು ಅವರ ಕಾವ್ಯಗಳಲ್ಲಿ ಮನುಷ್ಯ ಮನುಷ್ಯನ ನಡುವಿನ ಪ್ರೀತಿ ಭಾವನೆ ಮತ್ತು ಸಹಜ ಸಂಬಂಧಗಳಿಗೆ ವಿಶೇಷ ಮಹತ್ವವಿದೆ ಅಂತಾನೆ.

ಹೇಳಿದ್ದಾರೆ. ಇನ್ನು ಸರ್ವಜ್ಞನ ತ್ರಿಪದಿಗಳಲ್ಲಿ ಮಾನವ ಜೀವನದ ಮೌಲ್ಯ, ಒಳ್ಳೆಯ ನಡೆ ಮತ್ತು ಪರೋಪಕಾರದ ಬಗ್ಗೆ ಅನೇಕ ನೀತಿ ವಿಚಾರಗಳನ್ನು ಕಾಣಬಹುದು. ಹೀಗೆ ಮನುಷ್ಯನಾಗಿ ಹುಟ್ಟುವುದು ಸಹಜ, ಆದರೆ ಮತ್ತೊಬ್ಬರ ನೋವಿಗೆ ಸ್ಪಂದಿಸಿ ನೆರವಿನ ಹಸ್ತ ಚಾಚಿ ಮಾನವೀಯತೆಯಿಂದ ಬದುಕೋದೇ ನಿಜವಾದ ಮನುಷ್ಯತ್ವ. ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡುವಂತಹ ಮನಸ್ಸು, ನೋವಿಗೆ ಸ್ಪಂದಿಸುವ ಹೃದಯ ಮತ್ತು ಸಹಾಯ ಮಾಡುವ ಕೈ, ಇವುಗಳೇ ಮಾನವೀಯತೆಯ ನಿಜವಾದ ಗುರುತು. ಜಗತ್ತಿನಲ್ಲಿ ಎಷ್ಟೇ ಭಿನ್ನತೆಗಳಿದ್ರೂ ಮಾನವೀಯತೆಗೆ ನಮ್ಮೆಲ್ಲರನ್ನೂ ಒಂದಾಗಿಸುವಂತಹ ಶಕ್ತಿ ಇದೆ.

ಕುವೆಂಪು ಅವರ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದ್ದಂತಹ ಈ ಗೀತೆ ಇಷ್ಟಕಾಮ್ಯ ಚಿತ್ರದ್ದು, ಚಿಂತನ್ ಪ್ರಕಾಶ್ ಅವರ ಕಂಠದಲ್ಲಿ ಮೂಡಿಬಂತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು.

ಮೊದಲಿಗೆ ಕೇಳಿ ಶೈಲೇಂದ್ರ ಸಿಂಗ್ ಹಾಗೂ ಸಪ್ನಾ ಮುಖರ್ಜಿಯವರ ಕಂಠದಲ್ಲಿ ಮೇರಾ ಪತಿ ಸಿರ್ಫ್ ಮೇರಾ ಹೇ ಚಿತ್ರದ ಗೀತೆ. ಮಾಯಾ ಗೋವಿಂದ್ ಅವರ ಗೀತ ರಚನೆ, ಆನಂದ್ ಮಿಲಂದ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಕೇಳಿ ಪೂನಂ ಚಿತ್ರದ ಗೀತೆ. ಹಜರತ್ ಜೈಪುರಿ ಅವರ ಗೀತರಚನೆಗೆ ಶಂಕರ್ ಜೈಕಿಶನ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಾಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಅವರ ಗೀತ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತ.

ದೇವ್ ಕೊಹ್ಲಿ ಅವರು ಗೀತೆಯನ್ನು ರಚಿಸಿ ನರೇಶ್ ಶರ್ಮಾ ಅವರು ಸಂಗೀತ ನೀಡಿರುವ ಬೇಟಾ ಚಿತ್ರದ ಗೀತೆ, ಅನುರಾಧ ಪೌಡ್ವಾಲ್ ಅವರ ಮತ್ತು ಇಂದ್ರಜಿತ್ ಅವರ ಕಂಠದಲ್ಲಿ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಛಾಯಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ತಾಯಿಯ ಹೊಣೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು ಗೀತೆಯನ್ನು ರಚಿಸಿ ಸತ್ಯಂ ಅವರು ಸಂಗೀತವನ್ನು ನೀಡಿದ್ದಾರೆ.

ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಜಿಕೆ ವೆಂಕಟೇಶ್ ಅವರು ಸ್ವರ ಸಂಯೋಜನೆ ಮಾಡಿರುವಂತಹ ಸ್ನೇಹ ಸಂಬಂಧ ಚಿತ್ರದ ಗೀತೆ. ಹಾಡಿದ್ದಾರೆ ಬೆಂಗಳೂರು ಲತಾ ಮತ್ತು ರಮೇಶ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಸವಿ ನೆನಪು ಕೇಳ್ತಾ ಇದ್ದೀರಾ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದೀಗ ಕೇಳಿ ಜ್ವಾಲಾಮುಖಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿದ್ದ ಗೀತೆ. ಚಿ ಸದಾಶಿವಯ್ಯ ಅವರ ಗೀತ ರಚನೆಗೆ ಎಂ ರಂಗಾರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಕೆಟಿ ಗಟ್ಟಿ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವ ಶಬ್ದಗಳು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಮಯ ಆಗಿದೆ 11:31. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇದೀಗ ಕೇಳಿ ಎರಡು ರೇಖೆಗಳು ಚಿತ್ರಕ್ಕಾಗಿ ಪಿ ಸುಶೀಲಾ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತೆ.

ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ಎಂ ರಂಗಾರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಪ್ರೇಮಲೋಕ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ

ಸವಿನೆನಪು ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿರದ ಉಪನೋಂದಣಿ ಕಚೇರಿಗಳಿಗೆ ಸೂಕ್ತ ನಿವೇಶನ ಗುರುತಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 96 ಕೋಟಿ ರೂಪಾಯಿ ಅನುದಾನದಡಿ ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಕಾರ್ಯಾಲಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಉಪನೋಂದಣಿ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ ಸುಗಮ ಸೇವೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಖನಿಜ ಹಕ್ಕುಗಳು ಹಾಗೂ ಖನಿಜ ಸಮೃದ್ಧ ಭೂಮಿಗಳ ಮೇಲೆ ತೆರಿಗೆ ವಿಧಿಸುವ ಹಾಗೂ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಮಸೂದೆಯ ನಿಬಂಧನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಮಸೂದೆ ಕುರಿತು ಎಲ್ಲ ರಾಜ್ಯ ಸರ್ಕಾರಗಳು ಅರ್ಥಪೂರ್ಣ ಸಮಾಲೋಚನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಗಣತಿ ನಮೂನೆಗಳನ್ನು ಹಿಂದಿರುಗಿಸದ 115,066 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್

0: ತಿಳಿಸಿದ್ದಾರೆ. ಈ ತಿಂಗಳ 24ರಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಅನರ್ಹರ ಪಟ್ಟಿಗೆ ಸೇರ್ಪಡೆಗೊಂಡ ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 24ರಿಂದ ಸೆಪ್ಟೆಂಬರ್ 24ರವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ದೇಶದ 9ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಶಂಕರ್ ದಯಾಳ್ ಶರ್ಮಾ ಅವರ ಜಯಂತಿ. ಕಾನೂನು ಹಾಗೂ ಶಿಕ್ಷಣ ತಜ್ಞರಾಗಿ ಅವರು ಸಲ್ಲಿಸಿದ ಸಾಮಾಜಿಕ ಸೇವೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಈ ದಿನವು 1839ರಲ್ಲಿ ಡ್ಯಾಗರೋಟೈಪ್ ಛಾಯಾಗ್ರಹಣ ಪ್ರಕ್ರಿಯೆಯ ಆವಿಷ್ಕಾರ ಹಾಗೂ ವಿಶ್ವಾದ್ಯಂತ ದೃಶ್ಯ ಕಥೆಯ ಪ್ರಭಾವವನ್ನು ತಿಳಿಸುತ್ತದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ನಿಲ್ದಾಣಗಳ ಮಧ್ಯೆ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನು ನೈಋತ್ಯ ರೈಲ್ವೆ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಪರಿಶೀಲಿಸಿದರು. ಇದೇ ಸಂದರ್ಭ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಕಾಮಗಾರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಾಹ್ಯಾಕಾಶ 2025-26 ಕಾರ್ಯಕ್ರಮ ಆಯೋಜಿಸಿದೆ. ಬೆಂಗಳೂರಿನ ಜಯನಗರದಲ್ಲಿ ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಾಳೆ ತಿಪಟೂರಿನಲ್ಲಿ ನಡೆಯಲಿದೆ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ತಿಳಿಸಿದೆ. ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಪಿಒಪಿ ಗಣೇಶ ವಿಗ್ರಹಗಳ ತಯಾರಿಕೆ, ಮಾರಾಟ, ಸಂಗ್ರಹಣೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ.
1: ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲು ಹೊಸ ದ್ವೀಪ ಬೇಳುವುದು, ಕಳೆಯಿ ತೊಂದಿರಲಿಲ್ಲಿ ಬೆಳೆ ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಹುಳು ಹುಟ್ಟಿ ಸಾಯುವುದು, ನೆಲ ಸವೆದು ಕರಗಿ ಸಮುದ್ರದ ಭಾಗವಾಗುವುದು, ಇನ್ನೆಲ್ಲೋ ಒಂದು ದ್ವೀಪವು ಹುಟ್ಟಿಕೊಳ್ಳುವುದು, ಹೀಗೆ ನಿರಂತರ ಪ್ರಕ್ರಿಯೆಗಳು ನಡೆಯುವವು. ಈ ವಿಶ್ವಕ್ಕೆ ನಾಶವೆಂಬುದಿಲ್ಲ. ಅಂತೆಯೇ ಭಾರತೀಯ ಸಂಸ್ಕೃತಿಯು ಶಾಶ್ವತ, ಅದು ಎಂದೆಂದೂ ಜೀವಂತ. ಅದಕ್ಕೆ

ಇರುವ ಕಾರಣವೆಂದರೆ ಆದಿ ಅನಂತ ಕಾಲದಿಂದಲೂ ಈ ರಾಷ್ಟ್ರದಲ್ಲಿ ರೂಪ ತಳೆದ ಶಾಸ್ತ್ರಗಳು ಹಾಗೂ ಕ್ಷಣಭಂಗುರ ವಸ್ತುಗಳಿಗಿಂತಲೂ ಅನಾದಿ ಅನಂತದ ಕಡೆಗೆ ಇರುವ ಸತತ ಭಾರತೀಯ ದೃಷ್ಟಿ. ಆಚಾರ್ಯ ವಿನೋಬಾ ಭಾವೆಯವರ ನುಡಿಗಳಂತೆ ಭಾರತೀಯ ಸಂಸ್ಕೃತಿ ಜ್ಞಾನ ಪರಂಪರೆ ಅವರನ್ನು ಅಸತ್ಯದಿಂದ ಸತ್ಯದಗೆ ಕೊಂಡೊಯ್ಯಿತು. ಭಾರತವೆಂದರೆ ಅದು ಅಚ್ಚರಿಗಳ ಅನೂಹ್ಯ ಲೋಹ, ಅದರ ಹೆಜ್ಜೆಯ ಕ್ರಮ ವಿಭಿನ್ನ ವಿಶಿಷ್ಟ. ಜೀವನದ ಎಲ್ಲ ಕ್ಷೇತ್ರಗಳ ಮೇಲೂ ಅದರ ಕ್ಷಕಿರಣ ಹರಿದಿದೆ. ಅದರ ಚಿಂತನೆಯ ವ್ಯಾಪಕತೆಯ ಗುಟ್ಟು ಅದೇ. ಭಾರತ ಒಂದು ಗುಹೆಯಂತೆ, ಅವರ ಬೆಳಕಿಗೆ ಹೊಂದಿಕೊಂಡ ಕಣ್ಣು ಗುಹೆಯೊಳಗೆ ಕುರುಡು. ಬಹುಕಾಲ ಗುಹೆಯೊಳಗೆ ಇದ್ದರೆ ಗುಹೆಯ ಬೆಳಕು ಅರಿವಾಗುವುದು. ಭಾರತೀಯ ಸಂಸ್ಕೃತಿಯು ವ್ಯಕ್ತಿಯ ಹಕ್ಕನ್ನಲ್ಲ, ಆತನ ಕರ್ತವ್ಯವನ್ನು, ಬಲಾಢ್ಯನ ಉಳಿವನ್ನಲ್ಲ, ಸರ್ವೋದಯವನ್ನು ಸಾರುತ್ತದೆ. ಪ್ರಕೃತಿಯ ಮೇಲೆ ವಿಜಯವನ್ನಲ್ಲ, ಆಕೆಯೊಂದಿಗೆ ಆಕೆಯು ವಿಧಿಸುವ ಜೀವನ ಸೂತ್ರಗಳಿಗೆ ತಲೆಬಾಗಿ ಬಾಳುವುದನ್ನು ಕಲಿಸುತ್ತದೆ. ನಮ್ಮ ಸಂಸ್ಕೃತಿಯು ಭೋಗಪ್ರವಣನ್ನಲ್ಲ, ಸಂಯಮಿತ ಉಪಭೋಗಗಳನ್ನು ಪ್ರತಿಪಾದಿಸುತ್ತದೆ. ಆರ್ಯಾವರ್ತ ಭಾರತವು ಜಗಜ್ಜನನಿ ಹಾಗೂ ಜಗದ್ಗುರು ಎನಿಸಿಕೊಂಡಿದೆ. ಜಗತ್ತಿಗೆ ಅಭೂತಪೂರ್ವ ಬೆಳಕನ್ನು ಕೊಟ್ಟ ಋಷಿಗಳ ತಪೋಭೂಮಿ ಭಾರತ, ಮಾನವ ಸಂಸ್ಕೃತಿ ಮತ್ತು ಸಭ್ಯತೆಯ ತೊಟ್ಟಿಲು ಭಾರತವೇ ಆಗಿದೆ. ಪುರಾತನ ಇತಿಹಾಸ, ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆ, ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿವೆ. ಸಿಂಧೂ ಕಣಿವೆ ನಾಗರಿಕತೆಯಿಂದ ಆರಂಭಗೊಂಡ ಭಾರತೀಯ ಸಂಸ್ಕೃತಿ ವೇದಗಳ ಕಾಲದಲ್ಲಿ ಅಸಾಧಾರಣ ವಿಕಸನ ಕಂಡಿದೆ. ಭಾರತದ ಶ್ರೇಷ್ಠ ಧಾರ್ಮಿಕ ಆಚರಣೆಗಳು, ಭಾಷೆಗಳು, ಪದ್ಧತಿ ಮತ್ತು ಸಂಪ್ರದಾಯಗಳು ಕಳೆದ 5000 ವರ್ಷಗಳಿಂದ ಅದರ ಅನನ್ಯತೆಗೆ ಸಾಕ್ಷಿಯಾಗಿವೆ. ಭಾರತದ ಪಾಕಪ್ರವೀಣತೆ, ಗಾಯನ, ನೃತ್ಯ, ದೇವಾಲಯಗಳು, ಕ್ರೀಡೆ, ಸಾಹಿತ್ಯ, ಕೃಷಿ, ಹೀಗೆ ಪ್ರತಿಯೊಂದು ಅಮೋಘವಾಗಿದೆ. ಭಾರತೀಯ ಹಬ್ಬಗಳು ವೈವಿಧ್ಯಮಯ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಆದರೆ ಭಿನ್ನ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸುವ ಜನರು ಐಕ್ಯತೆಯಿಂದ ಸಂಭ್ರಮಿಸುತ್ತಾರೆ. ವಿಭಿನ್ನ ಗಿಡಮೂಲಿಕೆ ಮತ್ತು ಸಾಂಬಾರ ಪದಾರ್ಥಗಳ ಸುಸಂಸ್ಕೃತ ಮತ್ತು ಚತುರ ಬಳಕೆಯಿಂದ ಭಾರತೀಯ ಆಹಾರ ಪದ್ಧತಿ ಇಂದು ವಿಶ್ವದಾದ್ಯಂತ ವಿಶೇಷವಾಗಿದೆ. ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮಹತ್ವಪೂರ್ಣ ಭಾಗವನ್ನು ಪಡೆದಿದೆ. ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಗೆ ಸೀರೆಯಾಗಿದೆ. ಮಹಿಳೆಯರ ಅಲಂಕಾರ ಪರಿಕರದಲ್ಲೂ ಬಿಂದಿಯೂ ಸೇರಿಕೊಂಡಿದೆ. ಕೆಂಪು ಕುಂಕುಮ ಸಿಂಧೂರವನ್ನು ವಿವಾಹಿತ ಮಹಿಳೆಯರು ಹಣೆಗೆ ಹಚ್ಚುವುದು ಭಾರತೀಯ ಸಂಸ್ಕೃತಿ ಸಂಪ್ರದಾಯವಾಗಿದೆ. ಇದು ಕೆಟ್ಟ ಬಾಹ್ಯ ಶಕ್ತಿಗಳಿಂದ ರಕ್ಷಿಸಿ ನಮ್ಮನ್ನು ಕ್ರಿಯಾಶೀಲರಾಗಿ ಕಾಪಾಡುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಸಾಹಿತ್ಯ ಋಗ್ವೇದ. ಶ್ರೀರಾಮಾಯಣ ಮತ್ತು ಶ್ರೀ ಮಹಾಭಾರತ ನಮ್ಮ ಪೌರಾಣಿಕ ಗ್ರಂಥಗಳಾಗಿವೆ. ಕುರುಕ್ಷೇತ್ರದ ಯುದ್ಧದ ವಿವರಣೆ 74,000 ಸಾಲುಗಳಿಗಿಂತಲೂ ಹೆಚ್ಚಿದೆ. ಸುಮಾರು 1.8 ದಶಲಕ್ಷ ಪದಗಳಿರುವ ಮಹಾಭಾರತ ಬೃಹತ್ ಮಹಾಕಾವ್ಯವಾಗಿದೆ. ಹೀಗೆ 10 ಹಲವು ರೀತಿಯಿಂದ ನಮ್ಮ ಸಂಸ್ಕೃತಿ ಪರಂಪರೆ ಶ್ರೇಷ್ಠವಾಗಿರುವುದರಲ್ಲಿ ಸಂಶಯವಿಲ್ಲ. ಹಿಂದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಜ್ಞಾನದ ಜ್ಯೋತಿ ಇತ್ತು, ತುಡಿವ ಮನವಿತ್ತು, ಮಿಡಿವ ಹೃದಯವಿತ್ತು. ನ್ಯಾಯಕ್ಕೆ ತಲೆಬಾಗುವ, ಅನ್ಯಾಯವನ್ನು ಸಹಿಸದ, ನೀತಿಯ ಸನ್ಮಾರ್ಗದಲ್ಲಿ ಸದಾ ಸುಖವ ಕಾಣುವ ಮಾನವೀಯ ಮೌಲ್ಯಗಳೇ ಮೂರ್ತಿವೆತ್ತ ಘನತೆ ಇತ್ತು, ಗಾಂಭೀರ್ಯವಿತ್ತು. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ. ತಂದೆಗಾಗಿ ತನ್ನನ್ನೇ ಯಮನಿಗೆ ಸಮರ್ಪಿಸಿದ ನಚಿಕೇತ, ಗುರುವಿನ ಧೇನುವಿಗಾಗಿ ತನ್ನನ್ನು ಸಿಂಹಕ್ಕೆ ಸಮರ್ಪಿಸಲು ಸಿದ್ಧನಾದ ದಿಲೀಪ, ಪಿತೃವಾಕ್ಯ ಪರಿಪಾಲನೆಗಾಗಿ ಸಾಮ್ರಾಜ್ಯ ವೈಭವ ತೊರೆದು ವನವಾಸಕ್ಕೆ ತೆರಳಿದ ಶ್ರೀರಾಮ, ಪಿತನಿಗಾಗಿ ಸರ್ವತ್ಯಾಗ ಮಾಡಿದ ಭೀಷ್ಮ, ಲೀಲೆಯಾಟ ಆಡಿದ ಶ್ರೀಕೃಷ್ಣ, ಧರ್ಮಕ್ಕಾಗಿ ಸಂಕಟಗಳನ್ನು ಎದುರಿಸಿದ ಧರ್ಮರಾಜ, ಇವರೆಲ್ಲ ನಮ್ಮ ಪೌರಾಣಿಕ ಸಂಸ್ಕೃತಿಯನ್ನು ಪೋಷಿಸಿದ ವೀರ ಪುರುಷರು. ಆರ್ಯಭಟ, ವರಾಹಿ ಮಿಹಿರ, ಭಾಸ್ಕರಾಚಾರ್ಯ ಮುಂತಾದ ಅಗಣಿತ ಗಣಿತಜ್ಞರು, ಖಗೋಳ ಶಾಸ್ತ್ರಜ್ಞರು

ಕಾಳಿದಾಸ, ಭಾರವಿ, ಭವಭೂತಿ, ದಂಡಿ ಮುಂತಾದ ಅನನ್ಯ ಕವಿ ಪುಂಗವರು, ಪಾಣಿನಿ, ಪತಂಜಲಿ ಮುಂತಾದ ವಿದ್ವಾಂಸ ಶ್ರೇಷ್ಠರು, ಮತಭ್ರಾಂತಿ ತೊಡೆದು ಏಕತೆಗಾಗಿ ಹೋರಾಟ ನಡೆಸಿದ ಶ್ರೀ ಶಂಕರಾಚಾರ್ಯರು ಮುಂತಾದವರು ನಮ್ಮ ಸನಾತನ ಸಂಸ್ಕೃತಿಯ ಕಿರೀಟಪ್ರಾಯರಾದ ಉಜ್ವಲ ರತ್ನಗಳು. ನಲಂದ, ವಿಕ್ರಮಶೀಲ, ತಕ್ಷಶಿಲಾಗಳಂತಹ ವಿಶಿಷ್ಟ ಉನ್ನತ ಸಂಸ್ಕೃತಿಯ ಆಕರಗಳಾದ ವಿಶ್ವವಿದ್ಯಾಲಯಗಳಿಂದ ಹೊರಬಂದ ಪ್ರಭೃತಿಗಳನ್ನು, ದೇಶಕ್ಕಾಗಿ ಹೋರಾಡಿದ ವೀರರತ್ನಗಳನ್ನು, ನೂರಾರು ಸಾಹಿತಿಗಳನ್ನು, ಕಲಾಕೋವಿದರನ್ನು, ಕ್ರೀಡಾಪಟುಗಳನ್ನು, ನಟರನ್ನು, ವಿಮರ್ಶಕರನ್ನು ಹೊತ್ತು ಹೆತ್ತು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿದ ರತ್ನ ಗರ್ಭೆಯೇ ಈ ವಸುಂಧರೆ ಭಾರತ ಮಾತೆ. ಆದರಿಂದು ನಾವು ರತ್ನ ಗರ್ಭೆ ವಸುಂಧರೆಯ ಖಜಾನೆಗೆ ಕನ್ನ ಹಾಕುತ್ತಿದ್ದೇವೆ. ನಮ್ಮದಿಂದು ಕೇವಲ ಬುಲ್ಡೋಜರ್ ಸಂಸ್ಕೃತಿಯಾಗಿದೆ. ನೆಲವನ್ನು ಅಗೆದು ಅಗೆದು ಬದಿಗೆ ತರುವುದೇ ಅಭಿವೃದ್ಧಿಯ ಸಂಕೇತವಾಗಿದೆ. ದೂರದ ಕಾಡುಗಳು ನಾಶವಾಗುತ್ತವೆ ಎಂದು ತಣ್ಣೀರು ಸ್ನಾನ ಮಾಡದ ನಾವುಗಳು ಬಿಸಿ ಕಾಫಿಯನ್ನು ಹೀರುವ ಪಕ್ಕದಲ್ಲಿ ನಾಲಿಗೆ ಸುಟ್ಟುಕೊಳ್ಳುತ್ತಿದ್ದೇವೆ. ಆದರೆ ಸಂಸ್ಕೃತಿಯ ಉಳಿವು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ. ವಿಶ್ವದ ಶೈಕ್ಷಣಿಕ ವಲಯದಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಅಗಾಧ ಕುತೂಹಲವಿದೆ. ಅದಕ್ಕೆ ಕಾರಣ ಈ ದೇಶದ ಪ್ರಾಚೀನತಮ ಸಂಸ್ಕೃತಿ, ಈ ಸಂಸ್ಕೃತಿಯ ಸಂವಹನದ ಹಿಂದಿನ ಪರಂಪರೆ, ಆ ಪರಂಪರೆಯ ಸನಾತನ ಪರಿಕಲ್ಪನೆ, ಅಗಾಧವಾದ ವೇದರಾಶಿ ಅರ್ಥಾತ್ ಆದಿ ಅಂತ್ಯಗಳಿಲ್ಲದ ನಿರಂತರ ಅಂತರ್ಬಹಿಷ್ಠವಾಗಿ ಹರಿಯುವ ಪ್ರಜ್ಞಾಪ್ರವಾಹ. ಅಂದಿನ ಶಿಕ್ಷಣ ಪದ್ಧತಿಯಲ್ಲಿ ಸತ್ಸಂಸ್ಕಾರ, ಸಂಸ್ಕೃತಿ, ಸದಾಚಾರ, ಸ್ವಭಾವನ, ಸದ್ಗುಣ, ಸದ್ವಿಚಾರ, ಸಂತೃಪ್ತಿ, ಜೀವದಯ ಸತ್ಸಂಗಾದಿಗಳನ್ನು ಪೋಷಿಸುತ್ತಿದ್ದರು. ಆದರೆ ಸ್ವಾತಂತ್ರ್ಯೋತ್ತರ ಭಾರತ ಈ ನಿಟ್ಟಿನಲ್ಲಿ ಸೋತಿದೆ. ಇಂದಿನ ಶಿಕ್ಷಣದ ಮೂಲ ಗುರಿ ಪ್ರಜೆಗಳನ್ನು ನಿರ್ಮಿಸುವ ಕಾರ್ಯದತ್ತ ಸಾಗುವ ಬದಲು ಅರ್ಥ ಸಂಪಾದನೆಯಾಗಿದೆ. ಅಂದರೆ ಬದುಕು ವಿಕೃತಿಯತ್ತ ಮುಖ ಮಾಡಿದೆಯೇ? ಹಾಗೊಂದು ಸಂಶಯ ಬಂದಿರುವುದು ಸುಳ್ಳಲ್ಲ. ಬದುಕಿನ ವಿಕೃತಿಗೆ ಸಂಸ್ಕೃತಿಯ ಅನುಸರಣೆ ಅನುಕರಣೆ ಇಲ್ಲದಿರುವುದೇ ಕಾರಣ. ಸಂಸ್ಕೃತಿ ದೂರಾಗುವುದಕ್ಕೆ ಅದರ ಕುರಿತಾದ ಅಜ್ಞಾನವೇ ಕಾರಣ. ಆ ಅಜ್ಞಾನಕ್ಕೆ ಸಂಸ್ಕೃತಿಯ ಶಿಕ್ಷಣವಿಲ್ಲದಿರುವುದೇ ಕಾರಣ. ಆದ್ದರಿಂದ ಶಿಕ್ಷಣದಲ್ಲಿ ಸಂಸ್ಕೃತಿಯ ಅಳವಡಿಕೆಯೇ ವಿಕೃತ ಬದುಕಿನ ನಿವಾರಣೆಗೆ ಪರಿಹಾರವಾಗಿದೆ, ಅದು ಅನಿವಾರ್ಯವೂ ಆಗಿದೆ. ನಮ್ಮ ಅತ್ಯಮೂಲ್ಯ ಸಂಸ್ಕೃತಿ ಪರಂಪರೆ ಉಳಿಸಲು ಮೊಟ್ಟ ಮೊದಲು ಶಿಕ್ಷಣದಲ್ಲಿ, ಶಿಕ್ಷಣ ಕ್ರಮದಲ್ಲಿ, ಶಿಕ್ಷಣ ನೀಡುವವರೇ ಇತ್ಯಾತ್ಮಕ ಬದಲಾವಣೆಯಾಗಬೇಕು. ಮನ ಮುಟ್ಟಿ ಧರ್ಮ ಕರ್ಮ ನಡೆಸುವವರು ಶಿಕ್ಷಕರಾಗಿ ಸಿದ್ಧರಾಗಬೇಕು. ನವ ಯುವಕರನ್ನು ಸಿದ್ಧಗೊಳಿಸುವ ಕಾಯಕ ಹೊತ್ತ ಗುರುವೃಂದ ಉತ್ತಮ ಸಂಸ್ಕೃತಿಯನ್ನು ಹೊತ್ತ ನವ ನಾಗರಿಕರನ್ನು ಸಿದ್ಧಗೊಳಿಸಲು ಸಾಧ್ಯ. ತಂದೆ ತಾಯಿ ಗುರು ಹಿರಿಯರೆಂಬ ವಿಧೇಯತೆ, ವಿನಯ ಭಾವ, ದುಷ್ಟತನ ಧಾರ್ಷ್ಟ್ಯಗಳ ನಿರ್ಮೂಲನೆಗಾಗಿ ಹೋರಾಡುವ ಜಗಜಗೀಪ ಆತ್ಮಶಕ್ತಿಯ ವಿದ್ಯಾರ್ಥಿ ವೃಂದ ಯುವ ಪೀಳಿಗೆ ಸಿದ್ಧವಾಗಬೇಕು. ಸಂಸ್ಕಾರ ಸಂಸ್ಕೃತಿಗಳೆಂಬ ಭದ್ರ ಬುನಾದಿಯ ಮೇಲೆ ನಿಂತ ನಮ್ಮ ಭಾರತವು ತನ್ನ ಸಂಸ್ಕಾರ ವೈಶಿಷ್ಟ್ಯಗಳಿಂದಲೇ ಜಗದ್ವಂದ್ಯವಿದೆ. ಈ ಗೌರವವನ್ನು ಉಳಿಸುವ ಸನಾತನ ಸಂಸ್ಕೃತಿಯ ಸಂರಕ್ಷಕರು ನಾವಾಗಬೇಕು. ಇಂದಿನ ಯುವಜನತೆ ಹಳೆಯ ವಿಚಾರಗಳನ್ನೆಲ್ಲ ಗೊಡ್ಡು, ಸತ್ವಹೀನ, ಮೂಢನಂಬಿಕೆ ಎಂದೆಲ್ಲ ಭಾವಿಸುತ್ತಿದೆ. ಅರೆಗಳಿಗೆಯೂ ವ್ಯವಧಾನವಿಲ್ಲದೆ ಶೀಘ್ರ ಫಲಿತಾಂಶಕ್ಕೆ ಹೆಣಗಾಡುವ ನಮ್ಮ ಬದು ಕೇವಲ ಗುರಿ ತಲುಪಲು ಓಡುವಂತಾಗಿದೆ. ಇಲ್ಲಿ ನಮ್ಮ ಗುರಿ ನಾವು ತಿಳಿದಿಲ್ಲ, ಆದರೆ ಓಡುವುದನ್ನೇ ಗುರಿಯಾಗಿಸಿಕೊಂಡಿದ್ದೇವೆ. ಹೀಗಾಗಬಾರದು. ಆಧುನಿಕತೆಯ ಪಾಶ್ಚಾತ್ಯ ಅನುಕರಣೆಯ ಕಬಂಧ ಬಾಹುಗಳು ನಮ್ಮನ್ನು ಸಂಪೂರ್ಣವಾಗಿ ತಬ್ಬಿಕೊಳ್ಳುವ ಮುನ್ನ ಜಾಗೃತರಾಗೋಣ. ಅನುಭಾವಿ ಕವಿಯ ಮಾತಿನಂತೆ ನಾವು ಧರ್ಮ ಸಂಸ್ಕೃತಿ ಪರಂಪರೆಯ ಸಾರವನ್ನು ಸಾರೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ.

0: ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮುಕುತಿಮ್ಮ. ಹಳೆಯ ಬೇರಿನಿಂದ ಕೂಡಿದ ಮರ ಹೊಸ ಚಿಗುರಿನಿಂದ ನಳನಳಿಸಿದಾಗ ನೋಡಲು ಸುಂದರ. ಹಳೆಯ ತತ್ವಗಳಿಂದ ಕೂಡಿದ ಧರ್ಮ ಯುಕ್ತಿಯಿಂದ ಕೂಡಿದರೆ ಚೆನ್ನ. ಪ್ರಾಚೀನರು ಶಿವಾಣಿಯೊಡನೆ ವಿಜ್ಞಾನ ಕಲೆ ಕೂಡಿದರೆ ಜನಜೀವನ ಹುಲುಸಾಗುತ್ತದೆ. ನಾವು ವಿದೇಶಿಯರನ್ನು ಅನುಕರಿಸಲು ಇಷ್ಟಪಡುತ್ತಾ ಹೋಗುತ್ತಿದ್ದೇವೆ. ಆದರೆ ವಿದೇಶಿಯ ಪ್ರವಾಸಿಗರೊಬ್ಬರು ಭಾರತಕ್ಕೆ ಬಂದು ಇಲ್ಲಿ ವಾಸಿಸಲು ಇಷ್ಟಪಡುತ್ತೇನೆ, ಅದಕ್ಕೆ 10 ಕಾರಣಗಳಿವೆ ಎನ್ನುತ್ತಾರೆ. ಆ ಕಾರಣಗಳು ಯಾವುವೆಂದರೆ, ಬದುಕನ್ನು ಬೆಳಗುವ ಭಾರತೀಯ ತತ್ವಶಾಸ್ತ್ರ, ದೇವತೆಗಳು ವಾಸಿಸುವ ಭಾರತದ ಪರ್ವತಗಳು, ಭಾರತದ ಜನರ ಗುಣ ಶ್ರೀಮಂತಿಕೆ, ಭಾರತೀಯರ ಆತಿಥ್ಯ ಕ್ರಮ, ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ಪ್ರಗತಿ, ಭಾರತೀಯರ ಕ್ರಿಯಾತ್ಮಕತೆ, ಭಾರತೀಯರ ರಾಜನೈತಿಕತೆ, ಮಾನವೀಯ ಅಧಿಕಾರ ವ್ಯವಸ್ಥೆ, ಸೈನಿಕರ ಸಮರ್ಪಣಾಭಾವ ಮತ್ತು ಭಗವಂತನನ್ನು ನಂಬಿ ಬದುಕುವ ಭಾರತೀಯರ ಆತ್ಮನಿರ್ಭರತೆ. ಆದ್ದರಿಂದ ಇಂತಹ ಶ್ರೇಷ್ಠ ಭಾರತ ಮಾತೆಯ ಸಂಸ್ಕೃತಿ ಉಳಿಸುವ ಆತ್ಮತುಷ್ಟಿಯೊಂದಿಗೆ ಜಗತ್ತನ್ನು ತುಷ್ಟಿಗೊಳಿಸುವ ಯುವ ಪ್ರಭೆಗಳಾಗೋಣ. ಸಂಸ್ಕೃತಿ ಉಳಿಸುವಂತಹ ಶಿಕ್ಷಣ ವ್ಯವಸ್ಥೆಗೆ ಪ್ರಾಶಸ್ತ್ಯ ನೀಡೋಣ. ಬಿಂದು ರೂಪದ ಎಲ್ಲ ಜೀವನ ಮೌಲ್ಯಗಳನ್ನು ಸಿಂಧು ರೂಪದಲ್ಲಿ ವಿಸ್ತರಿಸುತ್ತಾ ಈ ಗುಣ ಸಂಪತ್ತುಗಳ ಸಂಪಾದನೆಯೇ ಜೀವನದ ಪರಮ ಗುರಿ ಎಂದು ನಂಬಿರುವ ಭಾರತೀಯ ಸಂಸ್ಕೃತಿಯ ದೃಷ್ಟಿಯನ್ನು ವೃದ್ಧಿಸೋಣ. ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಹೆಮ್ಮೆ ಪಡುವುದರ ಜೊತೆಗೆ ಉಳಿಸಿ ಬೆಳೆಸೋಣ ಅಲ್ಲವೇ?
1: ಇದುವರೆಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಯಕ್ಷಗಾನದಲ್ಲಿ ಮಹಿಳೆಯರು ಈ ಕುರಿತು ಭಾಷಣ ಜಯಂತಿ ಹೊಳ್ಳ ಅವರಿಂದ.
2: ಸೃಷ್ಟಿಯ ಸಂಪುಟದ ಜೀವರಾಶಿಗಳಲ್ಲಿ ಡಾರ್ವಿನನ ವಿಕಾಸವಾದದಂತೆ ಅರಳಿ ನಿಂತ ಮಾನವ ವಿಶೇಷ ಜ್ಞಾನವಿರುವ ಮಿದುಳನ್ನು ಹೊಂದಿದ್ದಾನೆ. ಆತನಿಗೆ ಅಳು ನಗು, ಸಿಹಿ ಕಹಿ, ಬೇವು ಬೆಲ್ಲ, ನೋವು ನಲಿವು, ಭಾವ ವಿಭವ, ಸಂತೋಷ ದುಃಖ, ಕಷ್ಟ ಸ್ವ ಎಲ್ಲವುಗಳ ಸಮ್ಮಿಶ್ರ ಅನುಭವ ಅನುಭಾವಗಳ ಅರಿವು ಇದೆ. ಜೀವನಾನುಭವಗಳಿಂದ ನೊಂದ ಬೆಂದ ಮನದ ಪುನಶ್ಚೇತನಕ್ಕಾಗಿ, ಮನರಂಜನೆ ಜೀವೋತ್ಸಾಹಕ್ಕಾಗಿ ಒಂದಿಷ್ಟು ಸ್ಫೂರ್ತಿಯ ಸೆಲೆಬೇಕು. ಸಮಾಜದಲ್ಲಿ ಅದನ್ನು ಪಡೆಯಬಹುದಾದ ಹಲವಾರು ಕ್ಷೇತ್ರಗಳಿವೆ. ಸಂಗೀತ ಆಲಿಸುವುದು, ಪರಿಸರ ವೀಕ್ಷಣೆ, ಚಿರರಚನೆ, ಪ್ರವಾಸ ಕೈಗೊಳ್ಳುವುದು, ಚಲನಚಿತ್ರ ವೀಕ್ಷಣೆ, ಪ್ರಾಣಿ ಜೀವನಗಳ ಅಭ್ಯಾಸ ಮುಂತಾದ ಮಾರ್ಗೋಪಾಯಗಳಿವೆ. ನಮ್ಮ ದೇಶ ಅತ್ಯುತ್ತಮವಾದ ಹಲವು ಸಂಸ್ಕೃತಿಗಳ ತವರೂರು, ಋಷಿ ಮುನಿಗಳ ತಾಣ. ದೇಶದಾದ್ಯಂತ ಜನರ ವೇಷ, ಭಾಷೆ, ಜೀವನ ಕ್ರಮ, ಸಾಂಸ್ಕೃತಿಕ ಮನರಂಜನೆಯ ಆಸ್ವಾದನೆಗಳಲ್ಲಿ ಭಿನ್ನತೆ ಇರುವುದರಿಂದ ಭಾರತ ವೈವಿಧ್ಯತೆಗಳ ಖಂಡ ಎನಿಸಿದೆ. ದೇಶದಲ್ಲೇ ಕರ್ನಾಟಕವು ಶಿಸ್ತು, ಸ್ವಚ್ಛತೆ, ಸಹಬಾಳ್ವೆ, ಸ್ನೇಹ ಸೌಹಾರ್ದತೆ, ವೈವಿಧ್ಯತೆಯಲ್ಲಿ ಏಕತೆ, ಸಂಶೋಧನೆ, ವೈಜ್ಞಾನಿಕ ಮನೋಭಾವ, ಕಂಪ್ಯೂಟರ್ ಬಳಕೆ ಎಲ್ಲದರಲ್ಲೂ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದೆ. ಸಾಂಸ್ಕೃತಿಕ ರಂಗದಲ್ಲಿಯೂ ವಿಶೇಷ ಸಾಧನೆ ಪರಿಣತಿಯನ್ನು ತನ್ನದಾಗಿಸಿಕೊಂಡ ರಾಜ್ಯ ಕರ್ನಾಟಕ. ಭರತನಾಟ್ಯ, ಸಂಗೀತ, ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸಿನ ಜೊತೆಗೆ ಜನಮನ್ನಣೆಯನ್ನು ಪಡೆದಿದೆ. ಕರಾವಳಿ ಕರ್ನಾಟಕದ ಮಣ್ಣ ಕಣ ಕಣದಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವ ಯಕ್ಷಗಾನದ ಝೇಂಕಾರ ಹೃನ್ಮನಗಳನ್ನು ಸಚೇತನಗೊಳಿಸುವ ಕಲೆ. ದಿನದಿಂದ ದಿನಕ್ಕೆ ಪ್ರೌಢತೆಯ ಮೆಟ್ಟಲೇರುತ್ತಾ ಸಾಗುತ್ತಿರುವ ಈ ಕಲೆ ಜನಮನದ ವಿಕಸನದಲ್ಲಿ ಮಹತ್ವದ ಪಾತ್ರ ಪಡೆದಿದೆ. ರಾಮಾಯಣ, ಮಹಾಭಾರತ, ಭಾಗವತದಂತಹ ಯುಗ ಯುಗಳ ಕಥಾನಕಗಳನ್ನು ವೇಷಭೂಷಣ ಹಾಗೂ ಮಾತಿನಲ್ಲಿ ಕಟ್ಟಿಕೊಡುವ ಪುಣ್ಯಕಥೆಗಳ ಸಾಕ್ಷಾತ್ಕಾರದೊಂದಿಗೆ ದೇಶದ ಭವ್ಯ ಪರಂಪರೆಯನ್ನು ಬಿಂಬಿಸುವ, ಸನಾತನ ಧಾರ್ಮಿಕ ಪ್ರಜ್ಞೆಯನ್ನು ಮನಮನಗಳಲ್ಲಿ ಸ್ಥಿರಗೊಳಿಸುವ ಸಂಗೀತ, ವಾದನ, ನೃತ್ಯ, ವಾಕ್ಚಾತುರ್ಯ, ನಟನೆಯಂತಹ ಪಂಚಕಲೆಗಳನ್ನು ಚೆಂಡೆ, ಮದ್ದಳೆ, ಶ್ರುತಿ, ಗಂಟೆ, ತಾಳಗಳೆಂಬ ಪಂಚವಾದ್ಯಗಳೊಂದಿಗೆ ಏಕರಂಗದಲ್ಲಿ ಮೇಳೈಸುವ, ಅರಳಿಸುವ ಅದ್ಭುತ, ಅಪ್ರತಿಮ, ಅನನ್ಯ, ಅದ್ವಿತೀಯ ಕಲೆಯೆಂದರೆ ಅದು ಯಕ್ಷಗಾನ. ಸುಮಾರು 40-50 ವರ್ಷಗಳ ಹಿಂದೆ ಮನರಂಜನೆಯನ್ನೇ ಕಾಣದ ಹಳ್ಳಿಯ ಕೃಷಿಕರು ತೆಂಗಿನ ಗರಿಯಿಂದ ತಯಾರಾದ ದೊಂದಿಯನ್ನೇ ದಾರಿದೀಪವಾಗಿ ಬಳಸಿಕೊಂಡು ಮೈಲುಗಟ್ಟಲೆ ದೂರದವರೆಗೆ ಹೋಗಿ ಈ ಯಕ್ಷಗಾನವನ್ನು ವೀಕ್ಷಿಸುತ್ತಿದ್ದರು.

ಅದರಲ್ಲಿಯೇ ಸಂಪೂರ್ಣವಾಗಿ ಲೀನವಾಗಿ ಮರುದಿನ ಅದೇ ವಿಷಯಗಳ ಬಗ್ಗೆ ಪರಸ್ಪರ ಚರ್ಚಿಸಾ ತಮ್ಮ ಬುದ್ಧಿಗೊಂದಿಷ್ಟು ಮೇವು ಕೊಟ್ಟು ಸಂತೋಷ ಸಮಾಧಾನ ಸಾರ್ಥಕ್ಯ ಪಡೆಯುತ್ತಿದ್ದರು. ಯಕ್ಷಗಾನ ಗಂಡು ಕಲೆ, ಏಕೆ ಯಕ್ಷರ ಲೋಕದ ರಾಜವೇಷ, ಕಿರೀಟವೇಷ, ಪುಂಡುವೇಷ, ಬಣ್ಣದ ವೇಷಗಳ ಗತ್ತು ಗಾಂಭೀರ್ಯ, ರಂಗದ ಮೇಲಿನ ಕುಣಿತ ಹಿಡಿತ, ಪಾತ್ರ ಸಮರ್ಥನೆ, ಆಡಂಬರ ವೈಭವ, ಸ್ವರಭಾರ, ಶಕ್ತಿ ಸಾಮರ್ಥ್ಯ, ಲಾಲಿತ್ಯ, ಚೈತನ್ಯ, ಪ್ರಸ್ತುತಪಡಿಸುವ ವೈಖರಿ ಗಂಡಿಗೆ ಮಾತ್ರ ಸಾಧ್ಯ ಎಂಬುದು ಇತ್ತೀಚಿನ ವರ್ಷಗಳವರೆಗೂ ಜನರ ಚಿತ್ವಿತ್ತಿಯಲ್ಲಿ ಅಚ್ಚೊತ್ತಿ ನಿಂತ ಭಾವಗಳಾಗಿದ್ದವು. ಆದರೆ ಇಂದು ಅದೇ ಸರ್ವಗುಣಗಳನ್ನು ರಂಗದಲ್ಲಿ ಸಾಕ್ಷಾತ್ಕರಿಸುವ ಸಾಮರ್ಥ್ಯ, ಸದೃಢತೆ, ಸರ್ವೋತ್ಸಾಹ ಹೆಣ್ಣು ಮಕ್ಕಳಲ್ಲಿಯೂ ಒಡಗೂಡಿ ಬಂದಿದೆ ಎಂಬುದು ಸತ್ಯ. ಇದನ್ನು ಈಗಾಗಲೇ ಹಲವು ಪ್ರದರ್ಶನಗಳು ದಿಟವಾಗಿಸಿದೆ. ಯುವ ಪೀಳಿಗೆಯ ಪ್ರತಿಭೆಗಳಂತೂ ಇಡೀ ರಂಗಸ್ಥಳದಲ್ಲಿ ದೇವಲೋಕವನ್ನು ಯಕ್ಷಲೋಕವನ್ನು ನಾವೇನೂ ಕಡಿಮೆ ಇಲ್ಲ ಎಂಬಂತೆ ಅಬ್ಬರಿಸಿ ತೆರೆದಿಟ್ಟದ್ದು ಹೌದು, ವೈಭವೀಕರಿಸಿದ್ದೂ ಹೌದು. ಇತ್ತೀಚಿನ ದಿನಗಳಲ್ಲಿ ಗಂಡು ಕಲೆ ಎನಿಸಿದ ಯಕ್ಷಗಾನ ಬೃಹದಾಕಾರವಾಗಿ ಬೆಳೆದು ನಿಂತ ಸಂಸ್ಕೃತಿಯ ಕ್ಷೇತ್ರ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲು ಯಕ್ಷಗಾನ ಬೇಕೇ ಬೇಕು ಎಂಬುದು ಯಕ್ಷರಸರ ಆಶಯ. ತೆಂಕು, ಬಡಗು, ಬಡಾ ಬಡಗು ಎಂಬ ಪ್ರಾಕಾರಗಳಿಂದ ತನ್ನ ಛಾಪನ್ನು ಮೂಡಿಸುತ್ತಾ ನೃತ್ಯ ಪ್ರಕಾರಗಳು, ಮಾತಿನ ವೈಖರಿ, ಹಾಡುಗಾರಿಕೆ, ಚೆಂಡದ್ದಳೆಗಳ ವಾದನಗಳಲ್ಲಿ ಭಿನ್ನತೆ ಇದ್ದು ಪರಂಪರೆಯಿಂದ ಬಂದ ಅಂಶಗಳನ್ನು ಕಾಪಾಡಿ ರೂಢಿಸಿ ಬೆಳೆಸುವಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಹತ್ತು ಹಲವು ಮಹನೀಯರು ಇಲ್ಲಿ ಪ್ರಾತಸ್ಮರಣೀಯರು. ಈ ಪರಿಸರದಲ್ಲಿರುವ ಹಲವಾರು ಮೇಳಗಳು, ಕೂಟಗಳು, ಸಂಘ ಸಂಸ್ಥೆಗಳು ಕರಾವಳಿಯ ಗಂಡು ಕಲೆಯನ್ನು ಉಳಿಸಿ ಬೆಳೆಸಿ ಪೋಷಿಸಿ ರಕ್ಷಿಸಿ ದಿಗಂತದೆತ್ತರಕ್ಕೆ ಪಸರಿಸುವಲ್ಲಿ ಕೈಗೊಂಡ ಕಾರ್ಯಗಳು ಶ್ಲಾಘನೀಯ, ಸ್ತುತ್ಯರ್ಹ. ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಕಂಡ ಶ್ರೇಣಿ ಗೋಪಾಲಕೃಷ್ಣ ಭಟ್, ಪಡೆಚಂದು, ತೆಕ್ಕಟ್ಟೆ ಆನಂದ ಮಾಸ್ತರ್, ಪುತ್ತೂರು ನಾರಾಯಣ ಹೆಗ್ಡೆಯವರಂತಹ ಧೀಮಂತರು ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಕೆಲವು ಪುರುಷ ಮಹಿಳಾ ಸಮ್ಮಿಶ್ರ ತಂಡಂತೂ ವಿದೇಶದಲ್ಲಿಯೂ ಈ ಸುಧೆಯನ್ನು ಹರಿಸಿ ಅಲ್ಲಿಯ ಆಸಕ್ತರಿಗೂ ಕಲೆಯನ್ನು ಕಲಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅಗ್ರಗಣ್ಯರೆನಿಸಿದ್ದಾರೆ. ಇಲ್ಲಿ ಮಹನೀಯರ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮಾನಿನಿಯರು ಯಕ್ಷ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಅದು ಗಂಡು ಕಲೆ ಗಂಡಿನ ಕೈಯಲ್ಲಿ ಮಾತ್ರ ಉಳಿದಿಲ್ಲ ಎಂದನಿಸುತ್ತಿದೆ. ಬಣ್ಣಗಾರಿಕೆ ವೇಷಭೂಷಣಗಳಲ್ಲಿ ಮಿಂಚುತ್ತಾ ಗಾನಲೋಕದಲ್ಲಿ ವಿಹರಿಸುತ್ತಾ ಯಕ್ಷಾಸಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಾ ಯಕ್ಷರಂಗಗಳು, ಮಾತಿನ ಮಂಟಪಗಳು ಕಲೆಯನ್ನು ಬಗ್ಗುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಇಂದಿನ ದಿನಗಳಲ್ಲಿ ಅಲ್ಲಲ್ಲಿ ಬಾಲಕ ಬಾಲಕಿಯರ, ಯುವಕ ಯುವತಿಯರ, ಹಿರಿಯರ ಕಲಾತಂಡಗಳು ಹೊಸದಾಗಿ ತಲೆ ಎತ್ತಿ ಈ ಕ್ಷೇತ್ರದಲ್ಲಿ ಮಿಂಚುತ್ತಿವೆ. ನಮ್ಮ ಭಾವಿ ಪ್ರಜೆಗಳಾಗಿ ಬೆಳಗಲಿರುವ ಚಿಣ್ಣರು ಶಾಲೆಯಲ್ಲಿ ಪಾಠ ಕಲಿತರೆ ಸಾಲದು. ಅಂತರ್ಗತವಾಗಿರುವ ಸಾಮರ್ಥ್ಯಗಳು ಸಾಕಾರಗೊಳ್ಳಬೇಕು, ಆಸಕ್ತಿಯು ಗರಿಗೆದರಬೇಕು. ಇಂದು ನಮ್ಮ ಕರಾವಳಿಯ ಪುಟಾಣಿಗಳನ್ನು ಬಹುವಾಗಿ ಆಕರ್ಷಿಸುತ್ತಿರುವ ಕ್ಷೇತ್ರಗಳಲ್ಲಿ ಪಂಚವಾದ್ಯ ಸಮ್ಮಿಲನದ ಯಕ್ಷಗಾನವೂ ಒಂದು. ಬಾಲ್ಯದಿಂದಲೂ ನನ್ನನ್ನು ಕೈಬೀಸಿ ಕರೆದ ಈ ರಂಗದ ಆಕರ್ಷಣೆಗೆ ರೂಪ ಕೊಟ್ಟು ನನ್ನ ಕನಸನ್ನು ನನಸಾಗಿಸಿಕೊಳ್ಳುವಲ್ಲಿ ಸಹಾಯಕರಾಗಿ ಒದಗಿ ಬಂದ ನನ್ನ ಯಕ್ಷಗುರುಗಳು ಸುರತ್ಕಲ್ ವಾಸುದೇವರಾಯರು. ಅವರಿಗೆ ನಾನು ಚಿರಋಣಿ. ನಾನು ಮಾತಿನ ಕೂಟದಲ್ಲಿ ಭಾಗವಹಿಸಿದ ಒಂದೆರಡು ಪಾತ್ರಗಳ ಹಾಡು ಮತ್ತು ಅರ್ಥವನ್ನು ಒಂದಿಷ್ಟು ಇಲ್ಲಿ ಪ್ರಸ್ತುತಪಡಿಸಲಿಚ್ಛಿಸುವೆ. ರುಕ್ಮಿಣಿ ಕಲ್ಯಾಣ ಪ್ರಸಂಗದಲ್ಲಿ ಶ್ರೀಕೃಷ್ಣನನ್ನೇ ಪತಿಯಾಗಿ ಪಡೆಯಬೇಕೆಂಬ ವಾಂಛೆ ಹೊಂದಿದ ರುಕ್ಮಿಣಿ ಸಮಸ್ಯೆಗಳು ಎದುರಾದಾಗ ಯಾಕೆ ಹೆಣ್ಣಾಗಿ ಹುಟ್ಟಿದೆನೋ ಎಂದು ದುಃಖಿಸುವಂತಹ ಒಂದು ಸಂದರ್ಭ.

ನಾನು ಹುಟ್ಟಲೇ ಬಾರದಿತ್ತು, ಹೆಣ್ಣಾಗಿ ಹುಟ್ಟಬಾರದು. ಹೆಣ್ಣು ಜನ್ಮ ಎಷ್ಟು ನಿಕೃಷ್ಟ ಎಂಬುದು ನನಗೆ ಈಗ ಅರಿವಾಗುತ್ತಿದೆ. ಯಾವ ಸ್ವಾತಂತ್ರ್ಯವೂ ಇಲ್ಲದ ಜನ್ಮವೆಂದರೆ ಅದು ಹೆಣ್ಣು ಜನ್ಮ. ಹೆಣ್ಣಿಗೂ ಒಂದು ಮನಸ್ಸಿದೆ, ಹೆಣ್ಣಿಗೂ ಒಂದು ಅಭಿಪ್ರಾಯವಿದೆ ಎಂಬುದನ್ನು ಒಪ್ಪದ ಪ್ರಪರೆ ಇದು. ಹಿಂದೆ ಅದೆಷ್ಟೋ ಸಾಧ್ವಿ ಮಣಿಯರು

0: ಈ ಪುರುಷ ಪ್ರಧಾನವಾದ ಸಮಾಜದಿಂದ ಎಷ್ಟೊಂದು ಸಂಕಷ್ಟಕ್ಕೊಳಗಾಗಿದ್ದಾರೆ. ಮರ್ಯಾದಾ ಪುರುಷೋತ್ತಮನಾದ, ಮಹಾಮಹಿಮನಾದ, ಜಗದೇಕ ವೀರನಾದ ಶ್ರೀರಾಮಚಂದ್ರನ ಮಡದಿಯಾಗಿದ್ದು ಆ ಸೀತಾಮಾತೆ ಅನುಭವಿಸಿದ ಸಂಕಷ್ಟಗಳಿಗೆ ಎಣೆಯುಂಟೆ? ಅದಕ್ಕೆ ಅಲ್ಲವೇ ಆಕೆ ಅಂದಿದ್ದು, ಪೆಣ್ಣಾಗಿ ಪುಟ್ಟಿದುದೆನ್ನಯ ದೋಷಮಂ, ಪೆಣ್ಣಾಗಿ ಪುಟ್ಟದೆ ಮಣ್ಣಾಗಿ ಪುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಿ. ಎಷ್ಟೊಂದು ದಿಟವಾದ ಮಾತಿದು! ಸತ್ಯವೆಂದರೆ ಹರಿಶ್ಚಂದ್ರ, ಹರಿಶ್ಚಂದ್ರನೆಂದರೆ ಸತ್ಯ ಎಂಬಂತಿದ್ದ ಸತ್ಯ ಹರಿಶ್ಚಂದ್ರನ ಮಡದಿಯಾಗಿದ್ದು ಆ ಚಂದ್ರಮತಿ ಅನುಭವಿಸಿದ ಅನುಭಾವಿಸಿದ ಆತಂಕಗಳೆಷ್ಟು! ಬೇಡ ಬೇಡ, ಈ ತನು ಬೇಡ. ಈ ದೇಹವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಾದರೂ ಆ ಶ್ರೀಹರಿಯ ಪಾದಾರವಿಂದಗಳನ್ನು ಪಡೆಯುವ ಭಾಗ್ಯ ದೊರಕಿತು ಕಾಯುತ್ತೇನಂತೆ. ಹಿರಿಯರಾಗಿದ್ದುಕೊಂಡು ಕೈ ಹಿಡಿದು ಮುನ್ನಡೆಸಬೇಕಾದವರೇ ಈ ರೀತಿ ವಿವೇಕ ಶೂನ್ಯರಾಗಿ ವರ್ತಿಸಿದರೆ ಇನ್ನು ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ನಾನೇಕೆ ದೊಡ್ಡಣ್ಣನಾದ ರುಕ್ಮನಿಗೆ ಅನುಜೆಯಾಗಿ ಜನಿಸಿದೆನೋ? ಅದಕ್ಕೆ ಅಲ್ಲವೇ ನನ್ನ ಸ್ಥಿತಿ ಇಷ್ಟೊಂದು ದುಸ್ಥಿತಿಗಿಳಿದುದು. ಇನ್ನೊಂದು, ಜಾಂಬವತಿ ಕಲ್ಯಾಣದಲ್ಲಿ ಶ್ರೀಕೃಷ್ಣನು ಜಾಂಬವಂತನ ಗುಹೆಯ ಬಳಿ ಬಂದು ಪಾಂಚಜನ್ಯವನ್ನು ಧ್ವನಿಸಿದ ಸಂದರ್ಭ, ಬೆದೆದ ಜಾಂಬವತಿಯ ಧ್ವನಿಯನ್ನು ಕೇಳಿ ಜಾಂಬವಂತನ ಆಗಮನವಾದಾಗ, ಅರರೆ ಪಿತನ ಕೆಟ್ಟೆ, ಬಾ ಬಾ ಪರಮ ಭೀಕರವಿದೆನ್ನವು ಕೆರಳಿಯಾರ್ಭಟಿಸುತ್ತ ಜಾಂಬವ ಬಂದು ಪರಿಕಿಸುತ್ತ. ಏನಿದು ಆರ್ತಸ್ವರ? ಅರರೆ ಪಿತನ ಕೆಟ್ಟೆ, ನನ್ನ ಗುಹೆಯಿಂದ ಬಂದ ಸದ್ದಲ್ಲವೇ? ನನ್ನ ಮಗಳು ಜಾಂಬವತಿಯ ಧ್ವನಿಯಲ್ಲವೇ? ಈ ರೀತಿ ಕೂಗಿ ಕರೆಯಬೇಕಾದರೆ ಯಾರೋ ನನ್ನ ಗುಹೆಯೊಳಗೆ ಪ್ರವೇಶಿಸಿರಬೇಕು. ಅತ್ತ ಹೋಗಿ ವಿಚಾರಿಸಬೇಕಾಗಿದೆ. ಏನದು ಏನದು? ಶಂಖಧ್ವನಿ, ಗಿರಿ ಗುಹೆಗಳಲ್ಲೆಲ್ಲ ಮಾರ್ಧನಿಸುವಂತಹ ಧ್ವನಿ. ಆ ನದದಿಂದಲೇ ನನ್ನ ಮಗಳು ಭೀತಳಾಗಿರಬೇಕು. ಯಾರದು ಯಾರದು ಗುಹೆಯ ಬಾಗಿಲಲ್ಲಿ ನಿಂತವರು? ಮಾನವನೊಬ್ಬ. ಶಂಖವನ್ನು ಮೊಳಗಿ ನನ್ನ ಮಗಳಲ್ಲಿ ಭಯ ಹುಟ್ಟಿಸಿದವನು ಈತನೇ ಇರಬೇಕು. ವಿಚಾರಿಸಬೇಕಾಗಿದೆ. ಎಲ್ಲವೋ ಮಾನವ, ಯಾ ನೀನು? ಯಾಕೆ ಬಂದೆ? ಎಲ್ಲಿಂದ ಬಂದೆ? ಏನು ನಿನ್ನ ಹೆಸರು? ಹೇಳು ಬೇಗ. ಹಾಗಾಗಿ ಗಂಡು ಕಲೆ ಯಕ್ಷಗಾನ ಅಷ್ಟಕ್ಕೆ ಸೀಮಿತವಾಗದೆ ಸೀಮೋಲ್ಲಂಘನವಾಗಿ ಹೆಣ್ಣು ಅಷ್ಟೇ ಪ್ರಾಧಾನ್ಯಳು ಎಂಬುದನ್ನು ತೋರಿಸಿಕೊಟ್ಟಿದೆ.
1: ಯಕ್ಷಗಾನದಲ್ಲಿ ಮಹಿಳೆಯರು, ಈ ಕುರಿತು ಜಯಂತಿ ಹೊಳ್ಳ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಸಮಯ 12:30:30. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
5: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ.

0: ಕರ್ನಾಟಕ ಸರ್ಕಾರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದಾನ ಕುರಿತಾಗಿ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲಾ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದೇನಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂಥೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ, ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು, ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ, ಈಗ ಕೆಲವೊಂದು ಚರ್ಮ ರೋಗ ಇರುವವರು

0: ಕೂಡ ಮಾಡ್ಲಿಕ್ಕೆ ಆಗಲ್ಲ.
1: ಆಗಲ್ಲ.
0: ಇದು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ಬೋದು, ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡ್ಬೋದು ಅಂತಂದಿದ್ದು ಬಹಳ ಆಶ್ಚರ್ಯದ ವಿಷಯ ಆಯಿತು. ಚರ್ಮ ತುಂಬಾ ಆರೋಗ್ಯಕರವಾಗಿರ್ಬೇಕು, ಫಳಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬಾ ವಯಸ್ಸಾದವರ ಚರ್ಮ ಅದು ಏನ್ ಕೆಲಸಕ್ಕೆ ಬರುತ್ತೆ ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
0: ಏನಿಲ್ಲ, ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗ ಅದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40% ಹೆಚ್ಚು ಸುಟ್ಟು ಬಂದಾಗ ಈಗ ಆ ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ, ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿಂದ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ, ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
0: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ ಚರ್ಮದಿಂದ
1: ಸರಿಯಾಗುತ್ತೆ,
0: ಕಮ್ಮಿ ಆಗುತ್ತೆ. ಇದು ತನ್ನ ತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರೋದು. ಅದರಿಂದ ಮಾರ್ಟಾಲಿಟಿ ಅಂದ್ರೆ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ. ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದ್ರ ಬಗ್ಗೆ
0: ಅಂದ್ರೆ, ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್ ಅಂದ್ರೆ ಅವನಿಗೆ ಬಿಪಿ ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ. ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
0: ಅದು ಸೂಪರ್ಫಿಷಿಯಲ್ ಆಗಿದ್ರೆ, ಮತ್ತೆ ಅದು ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ, ಅದೇ ಒಂದು ಕಿಡ್ನಿಯ ಭಾಗ, ಹೃದಯದ ಭಾಗ
0: ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದರದ್ದು ಇದೇ ಬೇರೆ ಆಗುತ್ತೆ
1: ಅಲ್ವಾ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ ಇರುತ್ತೆ,
0: ಆಳವಾಗಿ ಹೋಗುತ್ತೆ, ಅದು ಒಳಗಿಂದ ಒಳಗೆ ಹೋಗುತ್ತೆ, ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
1: ಅಲ್ವಾ. ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನ ಮಾಡಿದಿರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದ್ರೆ, ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಏನಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನು ಬಳಸೋ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳೋಕ್ಕಷ್ಟೇ ಸೀಮಿತವಾಗಿಟ್ಟಿರ್ತಾರಾ, ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರಾ ಹೇಗೆ ಅಂತ?
0: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
1: ಅಗತ್ಯತೆ ಇದ್ರೆ ಅದನ್ನು ಬಳಸಬಹುದು.
0: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? 2 ತೊಡೆಗಳು, ಕಾಲುಗಳು, ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ ಏನಿಲ್ಲ.
1: ಹಂಗೇನಿಲ್ಲ ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ. ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗ್ಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
0: ಮರಣಾಂತರ 6 ಗಂಟೆ ಒಳಗೆ,
1: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
0: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರಾ, ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
1: ಅಲ್ಲಿಂದ ಬೇಕಾದ್ರೆ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
0: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ ಪ್ರಿಸರ್ವ್ ಮಾಡ್ತೇವೆ ನಾವು. ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ ಉಪಯೋಗಿಸಬಹುದು.
1: ಓಹೋ,
0: ಸೊ

0: ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ.
1: ಅದರ ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
0: ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
1: ಅಂತಹ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನು ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕೆ ಬಳಕೆಗೆ ಬರುತ್ತೆ, ಹೇಗೆ?
0: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಎರಡು ಒಂದೇ ರೀತಿ
1: ನಿಮ್ಗೆ ಡಿಫರೆನ್ಸ್ ಮಾಡಲ್ಲ. ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂತವರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ, ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತವಾಗಿ ಅನಿಸುತ್ತಾ?
0: ಹಾಗೇನಿಲ್ಲ, ಅದೇ ಅದು
1: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
0: ಯಾವುದೇ ಆಗ್ಲಿ
1: 18 ವರ್ಷ ನಂತರ.
0: ಹೌದು, ಯಾವುದೇ ಆಗ್ಲಿ, ಯಾರಿಗೆ ಆಗ್ಲಿ,
1: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
0: ಅದು ಪ್ರೋಟೋಕಾಲ್.
1: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
0: ಚಿಕ್ಕ ಸಣ್ಣದೇ ಬರುತ್ತೆ, ಹೆಚ್ಚು ಬರುವುದಿಲ್ಲ, ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
1: ಏನು ಇದರಲ್ಲಿ ಕಾನೂನು?

0: ಅದೇ, ಅದು ಅಂದ್ರೆ
1: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
0: ಯಾವುದೇ ಆಗ್ಲಿ,
1: 18 ವರ್ಷ ನಂತರ.
0: ಹೌದು, ಯಾವುದೇ ಆಗ್ಲಿ, ಯಾರಿಗೆ ಆಗ್ಲಿ,
1: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
0: ಅದು ಪ್ರೋಟೋಕಾಲ್.
1: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
0: ಚಿಕ್ಕ ಸಣ್ಣದೇ ಬರುತ್ತೆ, ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
1: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನು ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನು ತೆಗಿತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನ್ನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷ ತನಕ ಅದನ್ನ ಕಾಯ್ದಿಟ್ಕೋಬಹುದು.
0: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
1: ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
0: ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲೆಡ್ಜ್ ಯುವರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲೆಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲೆಡ್ಜ್ ಮೊದಲೇ ಮೊದಲೇ
1: ದಾನ ಮಾಡೋದು, ಈಗ ನೇತ್ರ ದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನನೂ ಮಾಡ್ತೀವಿ ಅಂತ
0: ಪ್ಲೆಡ್ಜ್
1: ಮಾಡಬಹುದು,
0: ಇವತ್ತೇ ಮಾಡಬಹುದು. ಅದ್ ಮೊದಲೇ
1: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
0: ಮಾಡಬಹುದು. ಈಗ ಅದು ಮಾಡದೇ ಇದ್ರೂ ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮ್ಮ
1: ಸಂಬಂಧಿಕರು ಒಪ್ಪಿಗೆ
0: ಕೊಟ್ರೆ ಅದನ್ನ ತಗೋಬಹುದು.
1: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್, ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ. ಪ್ಲಾಸ್ಟಿಕ್ ಸರ್ಜರಿ ಟೈಮ್ನಲ್ಲಿ ಇವರಿಗೆ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯ್ತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನ ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರು ಆಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
0: ಅದೇ, ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ, ಅದೇ ಅದನ್ನ ಹೀಗೆ ಹೀಗೆ ಬಿಟ್ಟರೆ ನೀರಿನ ಅಂಶ ಆಗಲಿ, ಸೋಂಕು ಬರೋದಾಗಲಿ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ, ಇದನ್ನ ಎಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ, ಈಗ ಆಳವಾಗಿರೋ ಗಾಯವನ್ನ ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
1: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತನ್ನೋದು ಕೊಡ್ಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
0: ಅದೇ, ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000, ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸ್ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ನವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ July 15
1: ಮಾಡ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗುತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದರೆ ಜನರಿಗೆ ಗೊತ್ತಾಗುತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂತೇಳಿ. ಹೇಗೆ ಚರ್ಮವನ್ನು ಕೊಡಬಹುದು, ಮತ್ತು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನು ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತಾಸಲ್ಲಿ ತರಬೇಕು, ಇವೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಆ ಬಗ್ಗೆ ತಿಳುವಳಿಕೆ ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ, ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದು ಸ್ವಲ್ಪ ಹೇಳಿ.
0: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟ್ರೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಟ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು, ಕಿವಿಯನ್ನ ಮಾಡೋದು ಇಬ್ಬರಿಗೆ ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗ
1: ಸೌಂದರ್ಯದಲ್ಲಿ ಬರುತ್ತದು. ಹೌದು, ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
0: ಹೌದು, ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.

0: ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗಲಿ, ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದರೂ, ಇದನ್ನು ತೆಗೆಯೋದು ಮತ್ತೆ ಅದಕ್ಕೆ ಕವರ್ ಕೊಡೋದು ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
1: ಅಪಘಾತ ಸಂದರ್ಭಗಳಲ್ಲಿ ಕೂಡ
0: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವುದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ, ಕೈಯಾಗ್ಲಿ, ಕಾಲಾಗ್ಲಿ, ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
1: ಹೌದು, ರೀಕನ್ಸ್ಟ್ರಕ್ಟಿವ್, ಮತ್ತೆ
0: ರೀಕನ್ಸ್ಟ್ರಕ್ಷನ್,
1: ರೀಕನ್ಸ್ಟ್ರಕ್ಷನ್ ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್ಸು. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ ಮನುಷ್ಯ, ನರಗಳ ಜೋಡಣೆ, ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ, ಸುಟ್ಟ ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ, ಇನ್ನೇನೇನೋ ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನ ಈ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅನ್ಕೋಣ, ತೆಗೆದು ಬಿಸಾಕ್ಬಿಡ್ತಾರೆ ಅನ್ಕೋಣ, ಆ ಚರ್ಮವನ್ನ ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು,
0: ಅದರ್ ಈಗ ಬೊಜ್ಜಲ್ಲಿ, ಹೌದು ಈಗ ಅಬ್ಡೋಮಿನೋ ಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕ, ಅದರಿಂದ ನಾವು
1: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ, ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ,
0: ಹಾಗೆ ಹಾಗೆ ಇನ್ನು ಮಾಡಿ
1: ಬ್ಯಾಂಕ್ ಅಲ್ಲಿ ಮಾಡಕ್ ಬರಲ್ಲ ಆ ತರ ಅಲ್ಲ. ಅಂದ್ರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು, ಒಂದೊಂದು ಕಡೆ ಅದನ್ನ ನೀವು ವರ್ಗೀಕರಣ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ
0: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್ ಇರುತ್ತೆ. ಬಟ್
1: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ,
0: ಬಟ್ ಇದು ಯಾರಿಗೆ ಹಾಕ್ತೇವ ಅದು
1: ಗೊತ್ತಾಗಲ್ಲ. ಇದು ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ಮ ಪ್ರಕಾರ ಏನನ್ಸುತ್ತೆ?
0: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ ಬಗ್ಗೆ
1: ಮಾತಾಡಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನ ತೆಗೆದಿರ್ತೀವಿ, ಸರಿ ಏನೋ ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನ ಅವರ ದೇಹದಿಂದನೇ ಎಲ್ಲೋ ಒಂದ್ ಕಡೆ ತೆಗೆದು ಮಾಡ್ತೀರಿ, ಒಂದು ತೆಗಿಯಕ್ಕಾಗ ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪ ಆಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗತ್ತೆ ಅಂತಂದಾಗ, ಆವಾಗ ಅಷ್ಟೇ ಚರ್ಮವನ್ನು ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡೋಕ್ಕಾಗತ್ತ ದಾನವಾದಿಗೆ ಪಡೆದಂಥದ್ದನ್ನ?
0: ಇಲ್ಲ, ಅದು ಏನಂದ್ರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಆವಾಗ ಇದು ಬಳುವಳಿಕೆ ಮಾಡಬಹುದು.
1: ಚರ್ಮದಾನವಾಗಿ ಪಡೆದಂತದನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ,
0: ಸಣ್ಣ ಸಣ್ಣ ಗಾಯಗಳಿಗೆ
1: ಅಲ್ಲಲ್ಲಿ ಅವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
0: ಮತ್ತೆ ಅದು ಅಲ್ಲಿ ಎಲ್ಲಿ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
1: ಬೆಳೆಯುತ್ತೆ. ಅಲೋ,
0: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸ್ ಗೆ ಡೌಟ್ ಆಗ್ಬಹುದು, ಇದು ಸ್ವಲ್ಪ ಕುರೂಪ ಆದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ, ಸೊ ಇದು ನಾವು ಎಲ್ಲಿಂದ ತಗೋತೇವೆ? ಕಾಣದೇ ಇರುವ ಜಾಗದಿಂದ ತಗೊಳ್ಳೋದು,
1: ತಗೊಳ್ತೀರಿ,
0: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗ್ಲಿ, ಎದೆಯಿಂದ ಆಗ್ಲಿ, ಕೈ ಆಗ್ಲಿ, ಕೈಯಿಂದ ಎಲ್ಲ ಹೆಚ್ಚು ತಗೊಳ್ಳೋದು.
1: ಅದೇ ಅವರವರ ದೇಹದಿಂದನೇ ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅನ್ಕೋಬಹುದು. ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ, ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು ಹೊಂದಾಣಿಕೆ ಆಗುತ್ತೋ ಅಲ್ಲ ಅಂತ ನೋಡ್ಬೇಕಾಗತ್ತೆ.
0: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, ಎಚ್ ಎಲ್ ಎ ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಸೊ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ರೂ ನಡೆಯುತ್ತೆ, ಎಚ್ ಎಲ್ ಎ ಟೈಪಿಂಗ್ ಆಗದೆ ಇದ್ರು. ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
1: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿ ಇಟ್ಟಿರ್ತಾರ ಈಗ,
0: ಅದೆಲ್ಲ ಈಗ
1: ಗೊತ್ತಾಗಲ್ಲ.
0: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಬ್ಲಡ್

0: ಇನ್ಫೆಕ್ಷನ್ ಇದೆಯಾ, ಯಾವುದಾದ್ರೂ ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನು ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ ಇಡೋದು.
1: ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ ಅದರಲ್ಲಿ. ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ. ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರ ಬ್ಯಾಂಕ್ ಇದೆ ಅಂತಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೆಂಗೆ ರಕ್ತದ ಬ್ಯಾಂಕ್ಗಳು, ರಕ್ತನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಗಿಸ್ಬೋದು.
0: ಹೌದು,
1: ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ ಅಂಶ ಅಂತ ಹೇಳ್ಬೋದು.
0: ಈಗ ದೇಶದಲ್ಲಿರೋ 20 ಬ್ಯಾಂಕ್ಗಳು ಇಡೀ
1: ದೇಶಕ್ಕೆ ಸಪ್ಲೈ
0: ಸಪ್ಲೈ. ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
1: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ, ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ ಮಾಡಬಹುದಾ?
0: ಮಾಡಬಹುದು ಮಾಡಬಹುದು, ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ
1: ಪ್ರಿಸರ್ವ್ ಮಾಡಿದ್ರೆ ಅದನ್ನ ಎಲ್ಲಾದ್ರೂ ಎಲ್ಲಿ
0: ಎಲ್ಲಾದ್ರೂ ಯೂಸ್ ಮಾಡಬಹುದು
1: ಮಾಡಬಹುದು. ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
0: ಹೌದು, ಉಪಯೋಗಿಸೋರು ಇರಬೇಕು.
1: ಸರ್ಜನ್ಸ್, ಪ್ರಾಕ್ಟಿಸ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್, ಈಗ MBBS ಮಾಡಿದ್ಮೇಲೆ ತಾವು ಓದ್ತಿರಲ್ಲ, ಸ್ಪೆಷಲೈಸೇಷನ್, ಸಾಕಷ್ಟು ಅವಕಾಶಗಳಿವೆಯಾ ಓದಲಿಕ್ಕೆ?
0: ಇದೆ, ಕಾಂಪಿಟಿಷನ್ ಇದೆ
1: ಇದೆ
0: ಅಂದ್ರೆ MBBS ಮಾಡಿ, MS ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಮಾಡಿ, ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಸ್ಟರ್ಸ್ ಇನ್ ಚಿರರ್ಜಿ ಅಂತ ಕರಿತೇವೆ.
1: MBBS ಮಾಡಿ, MS ಮಾಡಿದ್ಮೇಲೆ
0: ಸೂಪರ್ ಸ್ಪೆಷಾಲಿಟಿ 3 ವರ್ಷದ್ದು
1: ಅಲ್ವಾ?
0: ಅದು ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ.
1: ಓಹೋ, ಸಾಕಷ್ಟು ತಜ್ಞತೆ ಬೇಕಾಗತ್ತೆ, ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇದರಲ್ಲಿ. ಒಳ್ಳೆಯದು ಮೇಡಮ್, ಈ ಬಗ್ಗೆ ಚರ್ಮದಾನದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆ ಒಂದು ಜಾಗೃತಿ ಮೂಡಬೇಕು, ಎಲ್ರಿಗೂ ಗೊತ್ತಿರಬೇಕು ಯಾವ್ಯಾವ ವಿಷಯಗಳನ್ನು ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬ ಅಗತ್ಯ ಅಂತ ಅನ್ನಿಸ್ತು. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಚರ್ಮದಾನ ಕುರಿತು ಇದುವರೆಗೂ ರಮ್ಯಾ ಪೀಡುಬೈಲು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಚಾಂಪಣ್ಣ, ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ.

0: ರತ್ನಮಾಲ ಪ್ರಕಾಶ್ ಅವರ ಕಂಠದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ಅವರ ಕವನವನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರದ ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಕೃಷಿ ಸಿಂಚಾಯಿ ಯೋಜನೆ. ಈ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಸರ್ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದರೆ?
3: ಮಾನ್ಯ ಪ್ರಧಾನಮಂತ್ರಿಗಳು 16ನೇ ಲೋಕಸಭೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಅಂತೇಳಿ ಹೇಳಿದರೆ, ನೀರಿನ ಪ್ರತಿ ಹನಿಯೂ ಕೂಡ ಅಮೂಲ್ಯ. ಈ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇನ್ನೂ ಹೆಚ್ಚು ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ PMKSY ಈ ಯೋಜನೆಯನ್ನು ಜಾರಿಗೆ ತಂದು, ಆ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಹರ್ ಖೇತ್ ಕೋ ಪಾನಿ ಅಂತ, ಪ್ರತಿ ಹೊಲಕ್ಕೂ ನೀರು ಹೋಗಬೇಕು ಅನ್ನೋದು ಅದರ ಮುಂದಿನ ದೃಷ್ಟಿ. ಅದು ಅದನ್ನು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾರೆ.
2: ಇನ್ನು ಉಳಿದಂತಹ ಉದ್ದೇಶಗಳು ಏನೇನು?
3: ಈಗ ಅದನ್ನು ಪ್ರಮುಖವಾಗಿ ಯಾಕೆ ಆ ರೀತಿ ಮಾಡಿದ್ರು ಅಂತೇಳಿ ಹೇಳಿದರೆ, 141 million hectare ಪ್ರದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಿತ್ತನೆ ಆಗ್ತದೆ. ಆ ಪೈಕಿ 65 million hectare ಮಾತ್ರ ನೀರಾವರಿ ಕ್ಷೇತ್ರಕ್ಕೆ ಒಳಪಟ್ಟಿದೆ, ಅಂದರೆ 45%. ಇನ್ನು 55% ನೀರಾವರಿಗೆ ಒಳಪಡೋದಿಲ್ಲ. ಪ್ರಧಾನಮಂತ್ರಿಗಳ ಆಶಯ ಏನು ಅಂತೇಳಿ ಹೇಳಿದ್ರೆ, ಹರ್ ಖೇತ್ ಕೋ ಪಾನಿ ಅಂತೇಳಿ ಹೇಳಿದ್ರೆ, ಪ್ರತಿ ಹೊಲಕ್ಕೂ ನೀರು ಹಾಯಿಸೋ ರೀತಿಯಲ್ಲಿ ನೋಡ್ಕೋಬೇಕು ನಾವು. ಆ ರೀತಿಯ ನೀರಾವರಿ ಯೋಜನೆಗಳನ್ನು ನಾವು ರೂಪಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ಆಗ ಈ PMKSY ಯೋಜನೆಯಡಿಯನ್ನು ಇಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ, 4 ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಇದನ್ನು ಮೊದಲನೇದು AIBP ಅಂತೇಳಿ, ಅಂದರೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಇದರದ್ದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಮಧ್ಯಮ ಪ್ರಮಾಣದ ಮತ್ತು ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಮತ್ತೆ ಪುನರ್ಜೀವಗೊಳಿಸಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಇದು ಮೊದಲನೇದು.
2: ವೇಗವಾಗಿ ಮಾಡಿ
3: ವೇಗವಾಗಿ ಮಾಡಬೇಕು, ಅದಕ್ಕೆ ಆಕ್ಸಲರೇಟ್

0: ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಪಿ ಎಂ ಕೆ ಎಸ್ ವೈ ಹರ್ ಖೇತ್ಕೋ ಪಾನಿ, ಅಂದರೆ ಪ್ರತಿಯೊಂದು ಹೊಲಕ್ಕೂ ನೀರು ಮುಟ್ಟಿಸ್ಬೇಕು ಅಂತೇಳಿ ಅಂತ. ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ, ಮಳೆ ಕೊಯ್ಲಿಗೆ ಬೇಕಾದಂಥ ವಿವಿಧ ಸ್ಟ್ರಕ್ಚರ್ಗಳನ್ನ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರಲ್ಲಿ. ಪ್ರಮುಖವಾಗಿ ಎಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ನಿಲ್ಲಿಸಬೇಕು, ಎಲ್ಲಿ ನೀರನ್ನು ಹಿಂಗ್ಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ಹಿಂಗಿಸ್ಬೇಕು. ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಣ್ಣ ಸ್ಟ್ರಕ್ಚರ್ಗಳು, ಚೆಕ್ ಡ್ಯಾಮ್ ಆಗಿರ್ಬೋದು, ನಾಲಬಂಡ ಆಗಿರ್ಬೋದು, ಈ ಥರ ಇದನ್ನು ಹರ್ಕೆತ್ಕೋ ಪಾನಿ ಆಗಬೇಕು ಅಂತೇಳಿ. ಮೂರನೇದೇನು ಅಂತೇಳಿ ಹೇಳಿದ್ರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಆಗಬೇಕು ಅಂತೇಳಿ ಅಂತ. ಇದರಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದ್ರೆ, ಈ ನಾವು ಸೂಕ್ಷ್ಮ ನೀರಾವರಿ ಅಂತೇಳಿ ಏನು ಹೇಳ್ತೀವಿ, ಹನಿ ನೀರಾವರಿ, ತುಂತುರು ನೀರಾವರಿ, ಈ ಥರದ ಘಟಕಗಳು ಏನು ಇವತ್ತು ನಾವು ರೈತರಿಗೆ ಕೊಡ್ತಾ ಇದ್ದೀವಿ, 90% ರಿಯಾಯಿತಿನಲ್ಲಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ರಾಜ್ಯದ ಪಾಲು ಕೂಡ ನಾವು ಮೆಚ್ಕೋಬೇಕು. ಏನು ಅಂತೇಳಿ ಹೇಳಿದ್ರೆ, ದೇಶದಿಂದ ಅಂದರೆ ಕೇಂದ್ರದಿಂದ ಕೊಡ್ತಕ್ಕಂಥದ್ದು 27% ಸಬ್ಸಿಡಿ. ಇವರು ಮ್ಯಾಂಡೇಟರಿ ಆಗಿ ಏನು ಹೇಳ್ತಾರೆ ಅಂತೇಳಿ ಹೇಳಿದ್ರೆ, 18% ಸಬ್ಸಿಡಿಯನ್ನು ನೀವು ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಯಾವುದೇ ರಾಜ್ಯ 18% ಕೊಟ್ಟ ನಂತರವೇ ಅವ್ರು 27% ಕೊಡ್ತಾರೆ, ಅಲ್ಲಿಗೆ 45%. ಇದರ ಮೇಲೆ ಕರ್ನಾಟಕ ರಾಜ್ಯದವರು ಟಾಪ್ ಅಪ್ ಅಂತೇಳಿ ಹೇಳ್ತೀವಿ, ಹೆಚ್ಚುವರಿ ಅನುದಾನವನ್ನು ಮತ್ತೆ 45% ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ 45 ಪ್ಲಸ್ ಇಲ್ಲಿ 18, 63% ಕರ್ನಾಟಕ ರಾಜ್ಯದ ಕಾಂಟ್ರಿಬ್ಯೂಷನ್ ಇದೆ. ಇದ್ರೆ ಇದನ್ನ ಕೊಟ್ಟು 90% ರಿಯಾಯಿತಿ ದರದಲ್ಲಿ ರೈತರಿಗೆ ನಾವು ಹನಿ ನೀರಾವರಿ ಉಪಕರಣಗಳನ್ನ, ತುಂತುರು ನೀರಾವರಿ ಉಪಕರಣಗಳನ್ನ ಕೊಡ್ತಾ ಇದ್ದೇವೆ. ನಾಲ್ಕನೇದು ಇದೆ ಇದರಲ್ಲಿ, ಇನ್ನೊಂದು ಪಿ ಎಂ ಕೆ ಎಸ್ ವೈ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತ. ನಿಮಗೆ ಗೊತ್ತಿದೆ ಜಲಾನಯನ ಅಂದ್ರೆ ಏನು, ಸಾಕಷ್ಟು ರೈತರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಬೇರೆ ಬೇರೆ ಜಲಾನಯನ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಕ್ಕಂತ ಇವತ್ತಿನ ಕಾರ್ಯಕ್ರಮಗಳು ಸಹಿತ ನಡೀತಾ ಇರೋದು ಪಿ ಎಂ ಕೆ ಎಸ್ ವೈ ವಾಟರ್ ಶೆಡ್ ನಲ್ಲಿ.
1: ಈ ಒಂದು ಯೋಜನೆಯ ಅನುಕೂಲಗಳನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಳ್ಬಹುದು?
0: ಈಗ ಒಂದು ಹೇಳದೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ಇದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು, ಬೃಹತ್ ನೀರಾವರಿ ಯೋಜನೆಗಳನ್ನು ತರತಕ್ಕಂಥದ್ದು, ಅದಕ್ಕೆ ನೇರವಾಗಿ ರೈತರು ಅದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ಹೇಳಿದ್ರೆ ಅದರ ಪ್ರಯೋಜನದಲ್ಲಿ ಅವ್ರು ಬರ್ತಾರೆ, ಬಟ್ ಅವರಾಗಿ ಬಂದು ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನ ಸರ್ಕಾರವೇ ಯೋಜನೆಯನ್ನು ರೂಪಿಸುತ್ತೆ, ಆ ಪ್ರಕಾರ ಮಾಡುತ್ತೆ. ಇನ್ನ ನಾನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಏನು ಹೇಳಿದೆ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಅಲ್ಲಿ ನಾವು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಏನು ಕೊಡ್ತಾ ಇದ್ದೇವೆ, ಇದನ್ನ ಕೃಷಿ ಇಲಾಖೆ ಮುಖಾಂತರ ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಕೃಷಿ ಇಲಾಖೆ ಮುಖಾಂತರ ತುಂತುರು ನೀರಾವರಿ ಘಟಕಗಳನ್ನು ಕೊಡ್ತಾ ಇದ್ದೇವೆ 90% ರಿಯಾಯಿತಿಯಲ್ಲಿ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಹನಿ ನೀರಾವರಿ ಘಟಕಗಳನ್ನು 90% ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ರೈತರು ನೇರವಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಕೊಟ್ಟು ಬಂದರೆ ಮುಗೀತು. ಇದರಲ್ಲಿ ಒಟ್ಟಾರೆ ಘಟಕದ ವೆಚ್ಚ 100% ಇದ್ರೆ 10% ಕೇವಲ 2600 ರೂಪಾಯಿ ಕಟ್ತಕ್ಕಂಥದ್ದು ಅಷ್ಟೇ ಇರ್ತದೆ. 2600 ರೂಪಾಯಿ ಕಟ್ಟಿದ್ರೆ ಇವರಿಗೆ 30 ಪೈಪು, 5 ಜೆಟ್, 5 ಸ್ಯಾಡಲ್, 8 ಕ್ಯಾಪು, ಈ ರೀತಿ ಎಲ್ಲ ಒಟ್ಟಾರೆ 1 ಹೆಕ್ಟೇರ್ಗೆ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಅದನ್ನು ನಾವು ಕೃಷಿ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಅದೇ ರೀತಿ ಹನಿ ನೀರಾವರಿಗೆ ಬೇಕಾದಂಥ ಸಲಕರಣೆಗಳನ್ನು ತೋಟಗಾರಿಕೆ ಇಲಾಖೆ ಮುಖಾಂತರ ಕೂಡ ತಗೋಬೋದು. ಕೃಷಿ ಇಲಾಖೆಯಲ್ಲೂ ಹನಿ ನೀರಾವರಿ ಘಟಕಗಳಿಗೆ ಕೊಡ್ತೇವೆ, ಕೆಲವು ಬೆಳೆಗಳಿಗೆ ಮಾತ್ರ. ಉದಾಹರಣೆಗೆ ಕಬ್ಬು, ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಬೇಕಾಗ್ತದೆ. ಕಬ್ಬಿಗೆ ಬೇಕಾದಂಥ ಹನಿ ನೀರಾವರಿ ಘಟಕಗಳನ್ನು ಕೃಷಿ ಇಲಾಖೆ ಮುಖಾಂತರ ಪಡ್ಕೋಬೋದು.
1: ಈ ಒಂದು ಯೋಜನೆಯ ಪ್ರಯೋಜನವನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಂಡು ಅನುಕೂಲಗಳನ್ನು ಮಾಡಿಕೊಳ್ತಾ ಇದ್ದಾರೆ?
0: ಈಗ ಈ ಸೂಕ್ಷ್ಮ ನೀರಾವರಿ ಘಟಕಗಳಿಗೇನಿದೆ ಅದರ ಬಗ್ಗೆ ಎಲ್ಲ ರೈತರಿಗೂ ಒಂದು ಅವೇರ್ನೆಸ್ ಇದೆ,
1: ಜಾಗೃತಿ
0: ಇದೆ. ಆ ಜಾಗೃತಿ ಇರೋದರಿಂದಲೇ ನಮಗೆ ಸಾಕಷ್ಟು ಅರ್ಜಿಗಳು ಬರ್ತಾವೆ. ಆ್ಯಕ್ಚುಲಿ ಕಳೆದ ವರ್ಷ ನಾವು ಸುಮಾರು 15,000 ಘಟಕಗಳನ್ನು ಕೊಟ್ಟಿದ್ದೇವೆ, ಕಳೆದ ವರ್ಷದಿಂದ ಇಂದಿನ ವರ್ಷಕ್ಕೆ. ಮತ್ತು ಕಳೆದ ವರ್ಷದಲ್ಲೂ ಸಹಿತ ಸುಮಾರು 11,000 ಘಟಕಗಳನ್ನು ನಾವು ಈ ಯೋಜನೆಯಡಿ ಕೊಟ್ಟಿದ್ದೇವೆ. ಇದರ ರೀತಿಯ ಉಪಯೋಗವನ್ನು ರೈತರು ಖಂಡಿತ ಪಡ್ಕೋತಾ ಇದ್ದಾರೆ. ಒಂದೇನು ಅಂತೇಳಿ ಹೇಳಿದ್ರೆ, ಒಮ್ಮೆ ಈ ಪ್ರಯೋಜನವನ್ನು ಪಡ್ಕೊಂಡಂಥ ರೈತರು ಮುಂದಿನ 7 ವರ್ಷಗಳಲ್ಲಿ ಅವರಿಗೆ ಲಭ್ಯ ಇರೋದಿಲ್ಲ. ಒಂದ್ಸಲಿ
1: ಫಲಾನುಭವಿಗಳಾದ್ರೆ ಮುಂದಿನ 7 ವರ್ಷದವರೆಗೂ
0: ಸಿಗೋದಿಲ್ಲ.
1: ಇತರರಿಗೂ
0: ಸಿಗಲಿ ಅನ್ನೋ ಉದ್ದೇಶದಿಂದ ಸ್ಯಾಚುರೇಷನ್ ಆಗಬೇಕು. ಇತರರಿಗೂ ಸಿಗುತ್ತೆ ಅಂದ್ರೆ ಏನರ್ಥ, ಈ ಭೂಮಿಯ ಬೇರೆ ಭಾಗ ನೀರಾವರಿಗೆ ಒಳಪಡುತ್ತೆ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು. ಮತ್ತೆ ಇದಕ್ಕೆ SC ST ರೈತರಿಗಾದ್ರೆ 5 ವರ್ಷಕ್ಕೆ ಸಡಲಿಕೆ ಮಾಡಿದ್ದಾರೆ, ಬೇರೆ ರೈತರು 7 ವರ್ಷ ತನಕ
1: 7 ವರ್ಷದವರೆಗೂ ಕೂಡ ತೆಗೆದುಕೊಳ್ಬಹುದು. ಈ ನೀರಾವರಿಯ ಉಪಯೋಗವನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ ಸರ್?
0: ಖಂಡಿತ ಮಾಡ್ಕೊತಾ ಇದ್ದಾರೆ. ಈಗ ಒಂದೇನು ಅಂತ ಹೇಳಿದ್ರೆ, ನೀರಿನ ಸದುಪಯೋಗ ಆಗಬೇಕು. ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಉದ್ದೇಶನೇ ಅಷ್ಟು. ಅಂದ್ರೆ ಪ್ರತಿ ಹನಿಯೂ ಬಹಳ ಅಮೂಲ್ಯ, ಈ ಅಮೂಲ್ಯವಾದಂತದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ರೈತರ ತಲೆಯಲ್ಲಿ ಬಂದಿದೆ. ಎಲ್ಲರೂ ಈಗಾಗಲೇ ಬಹಳಷ್ಟು ಜನ ರೈತರು ಬಂದು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ತೆಗೆದುಕೊಳ್ತಾ

0: ಇದ್ದಾರೆ, ಇದ್ರ ಉಪಯೋಗ ಪಡ್ಕೋತಾ ಇದ್ದಾರೆ. ಮತ್ತೊಂದು ವಿಭಾಗ ಪಿ ಎಂ ಕೆ ಎಸ್ ವೈ ವಾಟರ್ ಶೆಡ್ ಅಂತೇಳಿ ಹೇಳಿದೆ. ಇಲ್ಲಿ ಅದರದೇ ಆದ ಯೋಜನೆ ಇರ್ತದೆ. ಒಂದು ರಿಸ್ಟ್ರಿಕ್ಟೆಡ್ ಜಾಗದಲ್ಲಿ ಕೆಲವೇ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈ ಯೋಜನೆ ಇರ್ತದೆ. ಈ ಯೋಜನೆ ಉಪಯೋಗವನ್ನು ಸಹಿತ ನಮ್ಮ ರೈತರು ಪಡ್ಕೋತಾ ಇದ್ದಾರೆ. ನಾವೇನು ಜಲಾನಯನ ಭಾಗದಲ್ಲಿ ಚೆಕ್ ಡ್ಯಾಮ್ ಮಾಡ್ತೇವೆ, ನಾಲಬಂಡ್ ಮಾಡ್ತಾ ಇದ್ದೇವೆ, ಒಡ್ಡುಗಳನ್ನು ಹಾಕ್ತಾ ಇದ್ದೇವೆ, ಇವೆಲ್ಲದರ ಉಪಯೋಗವನ್ನು ರೈತರು ಪಡ್ಕೋತಾ ಇದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಅಂತಿಮವಾಗಿ ಕೃಷಿಕರಿಗೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟ?
0: ನೀರು ಬಹಳ ಅಮೂಲ್ಯವಾದದ್ದು. ಇದರ ಸಂಪೂರ್ಣ ಸದುಪಯೋಗವನ್ನು ನಾವೆಲ್ಲರೂ ಸೇರಿ ಪಡ್ಕೋಬೇಕು. ನಾವು ರಾಜಸ್ಥಾನ ಬಿಟ್ಟರೆ ಎರಡನೇ ಅತಿ ದೊಡ್ಡ ಬರವನ್ನು ಅನುಭವಿಸ್ತಾ ಇರತಕ್ಕಂಥ ರಾಜ್ಯ. ಈ ಹಿನ್ನೆಲೆಯಲ್ಲಿ ನಾವು ನೀರನ್ನು ಬಹಳ ಜಾಗೃತವಾಗಿ ಬಳಸಬೇಕು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಲಭ್ಯವಿರತಕ್ಕಂಥ ನಮ್ಮ ಸೂಕ್ಷ್ಮ ನೀರಾವರಿ ಯೋಜನೆ ಘಟಕಗಳನ್ನು ಅಳವಡಿಸ್ಕೊಳ್ಬೇಕು. ಜೊತೆಗೆ ನಮ್ಮ ಜಲಾನಯನ ಕಾರ್ಯಕ್ರಮಗಳಲ್ಲೂ ತಾವು ಭಾಗಿಯಾಗಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಒಳ್ಳೆಯದು ಸರ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲಿ ಒಂದಾದ ಕೃಷಿ ಸಿಂಚಾಯಿ ಯೋಜನೆಯನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಗೇಜಿನ ಸಭೆ. ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು, ದೇಶ 6-8% ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು, ರೈಲ್ವೆ ಜಾಲದ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯದ ಆಯವ್ಯಯ ಹಾಗೂ ತಲಾ ಆದಾಯ 3 ಪಟ್ಟು ಹೆಚ್ಚಾಗಿದ್ದು, ಉತ್ತರ ಪ್ರದೇಶವು ದೇಶದ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕೃಷಿ ಯಾಂತ್ರೀಕರಣದ ಮೂಲಕ ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾಕ್ಟರ್ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022 ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ.

0: ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ ಆರು ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು ಎರಡು ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಮ್ಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002 ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು, ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಅಪರಾಧದ ಲಾಭದ ಮೂಲಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಅಂತಸ್ತಿನ ಕಟ್ಟಡದ 3 ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ, ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಘೋಷಿಸಿದೆ. ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು UAE ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿವೆ ಎಂದು UAE ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ

0: ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದ ಐದನೇ ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32 ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಮಾಲ್ಗುಡಿಯಡೆ ಚಿತ್ರದ ಈ ಒಂದು ಗೀತೆಯ ರಚನೆಕಾರರು ಕಿಶೋರ್ ಮೂಡುಬಿದ್ರೆ, ಸಂಗೀತ ಬಿ ಗಗನ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಚೇತನ್ ನಾಯಕ್ ಹಾಡಿರುವ ಮಾಯಾ ಕನ್ನಡಿ ಚಿತ್ರದ ಹಾಡು.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ವಿಜಯಪ್ರಕಾಶ್, ಸಾನ್ವಿ ಶೆಟ್ಟಿ, ಅಭಿಲಾಷ್ ಗುಪ್ತಾ ಹಾಡಿರುವ ಕೌಶಿಕ್ ಚಿತ್ರದ ಹಾಡು. ರಾಮಕೃಷ್ಣ ರಂಗಗಟ್ಟಿಯವರ ರಚನೆ ಇದು, ಅಭಿಲಾಷ್ ಗುಪ್ತಾ ಅವರ ಸಂಗೀತ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ. ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸೈಲಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ ಜೋರಾಗಿ ಬಡಿದುಕೊಂಡಾಗ ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಬೆಳಗಿನಲ್ಲಿ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ದೇವಿಯ ಸ್ತೋತ್ರವನ್ನು ಮಾಡ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದ್ರಲ್ಲಿ ನೋಡಿದ್ರೆ ಏನು, ಎಲ್ಲಾ ಕಡೆಗೂ ರಕ್ತ ಎರಚಿ ಬಿಟ್ಟಿದೆ. ನೋಡಿದ್ರೆ ಇಬ್ರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ ಅದನ್ನು ಕೇಳಿ ಚಂದ್ರಹಾಸ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಹಿಂತಿರುಗಿಸಿದರೆ ಸರಿ, ಇಲ್ಲದೇ ಆದರೆ ನಾನು ಸಹ

ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ. ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ. ಆದರೂ ತಾಯಿ ಒಲಿಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.

ಹೀಗೆ ಅನೇಕ ರೀತಿಯಿಂದ ಅನುಷ್ಠಾನವನ್ನು ಮಾಡಿದರೂ ಸಹ ದೇವಿ ಒಲಿಯಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ತನ್ನ ದೇಹದಿಂದ ಮಾಂಸವನ್ನು ಕೊಯ್ದು ಕೊಯ್ದು ಕತ್ತರಿಸಿ ಹಾಕ್ತಾ ಇದ್ದಾನೆ. ತನ್ನ ದೇಹದ ರಕ್ತವನ್ನೇ ಹೋಮವನ್ನು ಮಾಡಿದ. ಸಪ್ತಶತಿಯಲ್ಲಿ ತಾಯಿಯನ್ನ ಒಲಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ರುದಿರಾಕ್ತೇನ ಬಲಿನ ಮಾಂಸೇನ ಸುರೆಯಾ ಸಹ ಅಂತ. ಆ ದೇವಿಗೆ ರಕ್ತ ಮಾಂಸಗಳಿಂದ ಹೋಮವನ್ನು ಮಾಡಿದರೆ, ಮದ್ಯದಿಂದ ಹೋಮವನ್ನು ಮಾಡಿದರೆ ಬಹಳ ಬೇಗ ಒಲಿತಾಳೆ ಅಥವಾ ಇವುಗಳನ್ನು ಸಮರ್ಪಣೆ ಮಾಡಿದರೆ ಅಂತ. ಅದರಲ್ಲಿ ಬರುವಂತಹ ಒಬ್ಬ ರಾಜ ಸುರಥ ಅಂತ ಅನ್ನೋನು, ಸಮಾಧಿ ಅನ್ನುವಂತಹ ವೈಶ್ಯ, ಅವರಿಬ್ಬರನ್ನು ಸಹ ಆ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕಾಗಿ 2 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಹೋಮವನ್ನು ಮಾಡ್ತಾ ದತತುಸ್ತೌ ಬಲಿಂ ದೇವ ನಿಜಗಾತ್ರ ಸೃಗುಕ್ಷಿತಂ ಅಂತ ವಿವರಣೆಯನ್ನು ಕೊಡ್ತಾರೆ. ತಮ್ಮ ದೇಹದಿಂದಲೇ ರಕ್ತ ಮಾಂಸವನ್ನು ಬಲಿ ಕೊಡ್ತಾ ಇದ್ರು ಅಂತ. ಅದೇ ರೀತಿ ಸಹ ಚಂದ್ರಹಾಸನು ಇಲ್ಲಿ ಮಾಡ್ದ, ತನ್ನ ದೇಹದ ಭಾಗಗಳನ್ನು ಮಾಂಸವನ್ನು ಕತ್ತರಿಸಿ ರಕ್ತವನ್ನೇ ತೆಗೆದು ಬಲಿಯನ್ನು ಕೊಟ್ಟ. ಅಷ್ಟಾದರೂ ದೇವಿ ಪ್ರತ್ಯಕ್ಷಳಾಗಲಿಲ್ಲ. ಅವಾಗ ಇವನು ಹೇಳ್ತಾನೆ, ತಾಯೇ, ನೀನು ಅಖಿಲ ಶಕ್ತಿ ಸ್ವರೂಪಿಣಿಯಾಗಿ ಭಗವಂತನಾದಂತಹ ಈಶ್ವರನನ್ನು ಸೇರಿ ಶಿವಶಕ್ತಿಯಾಯುಕ್ತನಾಗಿರುವಂತೆ ನೋಡ್ಕೊಳ್ತಾ ಇದ್ದೀಯಾ. ನೀನು ಪ್ರತ್ಯಕ್ಷಳಾದರೆ ಸರಿ, ಇಲ್ಲದಿದ್ದರೆ ಪೂರ್ಣಾಹುತಿಗಾಗಿ ನನ್ನ ತಲೆಯನ್ನೇ ಅರ್ಪಿಸಿಬಿಡ್ತೇನೆ ಅಂತ ಹೇಳಿ ಕತ್ತಿಯನ್ನು ತೆಗೆದು ತನ್ನ ತಲೆಗೆ ಇಟ್ಟುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾದ ಚಂದ್ರಹಾಸ.

ತನ್ನ ಕುತ್ತಿಗೆಯನ್ನೇ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾಗಿ ಕತ್ತಿಯನ್ನು ಕುತ್ತಿಗೆಗೆ ಹೂಡಿದಾಗ ಇವನ ರೌದ್ರ ಭಕ್ತಿಗೆ ಶರ್ವಾಣಿ ರುದ್ರಾಣಿ ಪ್ರತ್ಯಕ್ಷಳಾದ್ಲೋ. ತಾನು ಮಂಡಿಸಿರುವಂತಹ ಪೀಠವೊಂದೇ ಕೆಳಗಿಳಿದು ಬಂದು ಪ್ರತ್ಯಕ್ಷಳಾಗಿ ಅವನ ಕೈಯ ಕತ್ತಿಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ, ನಿನ್ನ ನಿಶ್ಚಲವಾದಂತಹ ಹರಿಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರದು, ಆತ್ಮಹತ್ಯೆ ಮಹಾಪಾಪ, ಆದ್ರಿಂದ ಈ ಆತ್ಮ ವಧೆ ಬೇಕಾಗಿಲ್ಲ. ನೀನು ಯಾರನ್ನು ಬದುಕಿಸ್ಕೊಳ್ತಾ ಇದ್ದೀಯೋ ಆ ಮಂತ್ರಿ ನಿನಗೆ ತೊಂದರೆಯನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನ ದುಷ್ಟಬುದ್ಧಿಯಿಂದ ತನ್ನ ಕುಮಂತ್ರದ ಪಾಪದಿಂದ ಅವನೇ ನಾಶವಾಗಿದ್ದಾನೆ. ಅವನು ಮಾಡಿರುವಂತಹ ತಂತ್ರಕ್ಕೆ ಅವನ ಮಗ ಅದಕ್ಕೆ ಬಲಿಯಾಗಿದ್ದಾನೆ. ಆದರೂ ಸಹ ಇವ್ರನ್ನ ಬದುಕಿಸ್ಕೊಳ್ಬೇಕು ಎನ್ನುವಂತಹ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ನಿನ್ನ ಆಸೆ ಏನಿದೆ ಹೇಳು, ಎರಡು ವರಗಳನ್ನು ಕೇಳು, ಕೊಡ್ತೇನೆ ಅಂತ ಹೇಳಿ ಆತ್ಮೀಯತೆಯಿಂದ ತಾಯಿ ಅನುಗ್ರಹ ಮಾಡಿ ಹೇಳ್ತಾ ಇದ್ದಾಳೆ.

ದೀರ್ಘವಾಗಿ ಆ ತಾಯಿಯ ಪಾದಕ್ಕೆ ಮಣಿದ ಚಂದ್ರಹಾಸ ಮತ್ತೆ ಎದ್ದು ನಿಂತು ಕೈ ಮುಗಿದು ಹೇಳ್ತಾ ಇದ್ದಾನೆ, ತಾಯೇ ಜನ್ಮ ಜನ್ಮಾಂತರದಲ್ಲಿ ನನಗೆ ಸದಾಕಾಲ ಕೃಷ್ಣನ ಭಕ್ತಿ, ವಿಷ್ಣುವಿನ ಭಕ್ತಿಯೇ ನನಗೆ ಇರಬೇಕು. ಇದು ನಾನು ಕೇಳುವಂತಹ ಒಂದನೇ ವರ. ಎರಡನೆಯ ವರದಲ್ಲಿ ಇಲ್ಲಿ ಸತ್ತು ಬಿದ್ದಿರುವಂತಹ ಮಂತ್ರಿ ಮತ್ತು ಮಂತ್ರಿ ಮಗನಾದಂತಹ ಮದನ ಇಬ್ಬರೂ ಬದುಕಲಿ, ಇವೆರಡು ನಾನು ಕೇಳುವಂತಹ ವರ. ತಾಯೇ ಅನುಗ್ರಹ ಮಾಡು, ನಿನ್ನ ಕೃಪಾವಲೋಕನದಿಂದ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾ ಮತ್ತೆ ತಾಯಿಗೆ ನಮಸ್ಕರಿಸಿದಾಗ ಆ ತಾಯಿಯಾದಂತಹ ದುರ್ಗೆ ಅವನನ್ನು ಹಿಡಿದು ಎತ್ತಿ ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನೆಲ್ಲ ತಡುತ್ತಾಳೆ. ಅವನಿಗೆ ಆಗಿರುವಂತಹ ಗಾಯವೆಲ್ಲ, ಯಾಕೆಂದ್ರೆ ಹೋಮ ಮಾಡಲಿಕ್ಕೆ ಅಂತ ತನ್ನ ದೇಹವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದ್ನಲ್ಲ, ಆ ಗಾಯವೆಲ್ಲ ನಾಶವಾಗಿ ಹೋಯಿತು, ಮತ್ತೆ ಮೊದಲಿನಂತೆ ಆದ ಅಂತ ಅವನ ತಲೆಯ ಮೇಲೆ ಕೈಯಿಟ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಹರಸುತ್ತಾ ತಾಯಿ ಹೇಳ್ತಾ ಇದ್ದಾಳೆ.

ಆತ್ಮೀಯತೆಯಿಂದ ಚಂದ್ರಹಾಸನ ಮೈಯನ್ನು ತಡವುತ್ತಾ ತಾಯಿ ದುರ್ಗೆ ಅವನಿಗೆ ಅನುಗ್ರಹ ಮಾಡಿ ಹೇಳ್ತಾಳೆ, ಮಗನೇ, ಭೂಮಿಯಲ್ಲಿ ಯಾರು ಕೃಷ್ಣನನ್ನ ಭಕ್ತಿಯಿಂದ ಸೇವೆ ಮಾಡ್ತಾರೋ, ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೋ ಅಂಥವರು ನನಗೂ ಇಷ್ಟ. ಅಂತಹ ಆ ಶ್ರೀಕೃಷ್ಣನನ್ನ ಶ್ರೀಹರಿಯನ್ನ ನೀನು ಬಾಲ್ಯದಿಂದಲೇ ಧ್ಯಾನ ಮಾಡ್ತಾ ಇದ್ದೀಯ, ಆದ್ದರಿಂದ ನಿನ್ನನ್ನು ಕಂಡ್ರೆ ನನಗೆ ಅತಿ ಪ್ರೀತಿ. ಮುಂದೆ ಕಲಿಯುಗದಲ್ಲಿ ಯಾರು ನಿನ್ನ ಚರಿತ್ರೆಯನ್ನು ಓದ್ತಾರೋ ಕೇಳ್ತಾರೋ ಅಂಥವ್ರಿಗೆ ಎಲ್ಲರಿಗೂ ಸಹ ಭಗವಂತನ ಬಗ್ಗೆ ವಿಷ್ಣುವಿನ ಬಗ್ಗೆ ಇರುವಂತಹ ಭಕ್ತಿ ಪ್ರೀತಿ ಆಸಕ್ತಿ ಹೆಚ್ಚಾಗಲಿ ಅಂತ ಹೇಳಿ ನಾನು ವರವನ್ನು ಕೊಡ್ತಾ ಇದ್ದೇನೆ, ಇದು ನನ್ನ ಆಜ್ಞೆ. ಹರಿಭಕ್ತಿ ನಿನ್ನಲ್ಲಿ ಅಭಿವೃದ್ಧಿ ಆಗದೆ ಇರುತ್ತಾ? ನೀನು ಆ ವರವನ್ನು ಕೇಳಿಕೊಳ್ಳದೆ ಹೋದರೂ ಆಗ್ತಾನೆ ಇತ್ತು, ಆದ್ದರಿಂದ ನಿನ್ನ ಬಯಕೆಗೆ ತಡೆಯೇ ಇಲ್ಲ, ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ತಾ

ಇಂದ ಆ ಚಂದ್ರಹಾಸನನ್ನು ಹರಸಿ ಆ ತಾಯಿ ಜಗದಂಬೆ ಲೋಕಮಾತೆ ಒಂದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದ ತಡ ಅವಳ ಕಣ್ಣೆದುರಿಗೆ ವೈಷ್ಣವ ಶಕ್ತಿಯಿಂದ ಕೂಡಿರುವಂತಹ ಒಂದು ಆಯುಧ ಪ್ರತ್ಯಕ್ಷವಾಯಿತು. ಅದನ್ನು ಹರಸಿ ಅನುಗ್ರಹಿಸಿ ಅದನ್ನು ಚಂದ್ರಹಾಸನ ಕೈಗೆ ಕೊಟ್ಟು ಅವನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಆಯುಧಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರೋಪದೇಶವನ್ನು ಅವನ ಕಿವಿಯಲ್ಲಿ ಮಾಡಿದಳು ಆ ತಾಯಿ ಜಗದಂಬೆ ದುರ್ಗೆ.

ತಾಯಿ ಮಾಡಿದಂತಹ ಅನುಗ್ರಹ, ಅವಳು ಕೊಟ್ಟಿರುವಂತಹ ಶಕ್ತಿಯಿಂದ ಸಂತೋಷಗೊಂಡ ಚಂದ್ರಹಾಸ ತಾಯಿಗೆ ಮತ್ತೆ ನಮಸ್ಕರಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ. ತಾಯೇ ಜಗದಂಬೆ ಕಲ್ಯಾಣಿ ಶಂಕರಪ್ರಿಯೇ ಸರ್ವೇಶ್ವರಿ ಜಗನ್ಮಾತೆ ಸಕಲ ನಿಗಮಾಗಮ ಅರ್ಚಿತೆ ಮಂತ್ರಮಯಿ ಮಹಾಮಾಯೇ ಸದಾಕಾಲ ನಮ್ಮನ್ನೆಲ್ಲ ರಕ್ಷಿಸು ಅಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ.

ತಾಯೇ ಜಗಜ್ಜನನೇ, ನೀನೇ ಲೋಕಕ್ಕೆ ಮೂರು ರೂಪವಾಗಿ ತೋರ್ತಾ ಇದ್ದೀಯ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವಂತಹ, ಎದೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮಿಯೋ ನೀನೆ. ಗರುಡ ವಾಹನಿಯಾಗಿ ಅಲ್ಲಿ ನೀನು ಲಕ್ಷ್ಮಿಯಾಗಿದ್ದೀಯ. ಅದೇ ರೀತಿ ಬ್ರಹ್ಮನ ಮುಖಕಮಲದಲ್ಲಿ ನೆಲೆಸಿದ್ದು ಹಂಸವಾಹಿನಿಯಾದ ಸರಸ್ವತಿಯೋ ನೀನಾಗಿದ್ದೀಯ. ಅದೇ ರೀತಿ ಈಶ್ವರನ ದೇಹಾರ್ಧಧಾರಣಿಯಾಗಿ ವೃಷಭ ವಾಹಿನಿಯಾಗಿ ನೀನೇ ದುರ್ಗೆಯು ಪಾರ್ವತಿಯೋ ಆಗಿದ್ದೇಯೆ. ಅಮ್ಮ, ಅಖಂಡ ಫಲದಾಯಿನಿ ಪುಣ್ಯಮಯಿ, ನಮ್ಮ ಸಕಲ ದುರಿತವನ್ನು ಹರಿಸಿಬಿಟ್ಟು ನನ್ನನ್ನು ರಕ್ಷಿಸು, ಉದ್ಧಾರ ಮಾಡು ಅಂತ ಹೇಳಿ ಚಂದ್ರಹಾಸ ಮತ್ತೆ ಮತ್ತೆ ಬೇಡಿಕೊಂಡ ತಾಯಿ ದುರ್ಗೆಯನ್ನು.

ತುಂಬಿಕೊಂಡು ಮಲಕ್ಕೊಂಡಿರೋರು ಹೇಳ್ತಾ ಇದ್ದಾರೋ ಎನ್ನುವ ಹಾಗೆ ಎದ್ದು ಕುಳಿತು ಕಣ್ತೆರೆದರು. ಅವರ ಸಮೀಪಕ್ಕೆ ಹೋದ ಚಂದ್ರಹಾಸ, ಮೈ ಮೇಲೆ ಒಂದು ಗಾಯವೂ ಇಲ್ಲ, ಏನು ತಾಯಿಯ ಅನುಗ್ರಹದಿಂದ ಮತ್ತೆ ಮೊದಲಿನಂತೆ ಕಳಕಳಿಸ್ತಾ ಇದ್ದಾರೆ, ನಳನಳಿಸ್ತಾ ಇದ್ದಾರೆ. ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹಿರಿಯನಾದ ಮಾವನ ಅಡಿಗೆ ನಮಸ್ಕಾರ ಮಾಡಿದ ಚಂದ್ರಹಾಸ ತನ್ನ ವಯಸ್ಸಿನವನೇ ಆದ ಆತ್ಮೀಯ ಸಖನಾದಂತಹ ಮೈದುನ ಮದನನ್ನ ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡ.

ಇಂತಹ ಸಂದರ್ಭದ ಸಂತೋಷವನ್ನು ಸೂಚಿಸಲಿಕ್ಕೆ ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗಿದವು. ನಂದನದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನ ದೇವತೆಗಳು ಸುರಿಸಿದ್ದಾರೆ ಇವರ ಮೇಲೆ. ಅಲ್ಲಿರುವಂತಹ ಎಲ್ಲ ಭಕ್ತವೃಂದದವರು ಇವನ ಚಂದ್ರಹಾಸನ ಭಕ್ತಿಯನ್ನು ಕೊಂಡಾಡಿದರು. ಆತನಿಗೆ ಸಂಪೂರ್ಣವಾಗಿ ಹರಸಿ ತನ್ನ ಕೃಪಾ ಕಟಾಕ್ಷದಿಂದ ಅವನನ್ನು ನೋಡಿ ತಾಯಿ ಶಾಂಭವಿ ಜಗದಂಬೆ ಮಾಯವಾದಳು. ಅವಳ ಅನುಗ್ರಹದಿಂದ ಸತ್ತು ಹೋಗಿರುವಂತಹ ಮದನ ಮತ್ತು ಮಂತ್ರಿ ದುಷ್ಟಬುದ್ಧಿಯ ದೇಹದಲ್ಲಿ ಪ್ರಾಣವಾಯು ಹರಡಿತು. ಮತ್ತೆ ಮೊದಲಿನ ಹಾಗೆ ಬಲ ರೂಪ ಕಾಂತಿಗಳು ಅವರ ದೇಹದಲ್ಲಿ

ಅಲ್ಲಿ ನೆರೆದಿರುವಂತಹ ಎಲ್ಲ ಜನಗಳಿಗೂ ಇದು ಆಶ್ಚರ್ಯ ಅನಿಸಿತು. ಸತ್ತವರು ಬದುಕಿರುವವರುಂಟೆ, ಕೈಕಾಲೆಲ್ಲ ತುಂಡಾಗಿರುವಂಥವ್ರ ದೇಹ ಮತ್ತೆ ಮೊದಲಿನಂತೆ ಸೇರಿ ಮೊದಲ ಆಕಾರವನ್ನು ಪಡ್ಕೊಂಡಿರೋದು ಉಂಟೆ, ಇದು ಏನಿದು ಆಶ್ಚರ್ಯ ಅಂತ ಹೇಳಿ ಎಲ್ಲರೂ ಆಶ್ಚರ್ಯವನ್ನು ಪಡ್ತಾ, ಇದಕ್ಕೆಲ್ಲ ಕಾರಣ ಚಂದ್ರಹಾಸ ನಿನ್ನ ವ್ಯಕ್ತಿತ್ವ ಅಂತ ಹೇಳಿ ಅವನನ್ನು ಹೊಗಳುತ್ತಾ ಇರಬೇಕಾದ್ರೆ ಚಂದ್ರಹಾಸ ಸಂಕೋಚದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಕೊಲ್ಲುವವರು ಯಾರು, ಕಾಯುವವರು ಯಾರು, ನಾಶವಾಗುವವರು ಯಾರು, ಉಳಿಯುವವರು ಯಾರು, ಇವೆಲ್ಲವೂ ಭಗವಂತನಾದ ವಿಷ್ಣುವಿನ ಮಾಯೆಯೇ ಹೊರತು ನನ್ನ ವ್ಯಕ್ತಿತ್ವ ಆಗಲಿ ನನ್ನತನವಾಗಲಿ ಏನಿಲ್ಲ. ನಾವೆಲ್ಲರೂ ಕೃಷ್ಣನ ಭಜನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ, ಆ ರೀತಿ ಮಾಡಿದರೆ ಅವನು ನಮ್ಮ ಎಲ್ಲ ಕಷ್ಟಗಳಿಂದಲೂ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಬೇಡಿಕೊಂಡ ಎಲ್ಲರನ್ನ ಅದೇ ರೀತಿ ಎಲ್ಲರಿಗೆ ತಿಳಿಸಿದ ಚಂದ್ರಹಾಸ.

ಎಲ್ಲರೂ ಮತ್ತೆ ಸಂತೋಷ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಹಳ ಇಮ್ಮಡಿಯ ಉತ್ಸವದಿಂದ ವೈಭವದಿಂದ ಅವರು ಎಲ್ಲರೂ ದೇವಸ್ಥಾನದಿಂದ ಹೊರಟು ಮತ್ತೆ ನಗರ ಪ್ರವೇಶವನ್ನು ಮಾಡಿದರು. ನಂತರ ಮಂತ್ರಿಯ ಮೂಲಕ ಎಲ್ಲ ವಿಚಾರಗಳು ಗೊತ್ತಾದಂತಹ ಚಂದ್ರಹಾಸ ತನ್ನ ತಂದೆಯಾದ ಕುಳಿಂದಕನನ್ನು ಆ ಚಂದನಾವತಿಯ ಕಾರಾಗ್ರಹದಿಂದ ಬಿಡಿಸಿ ಮತ್ತೆ ತನ್ನ ಸಮೀಪಕ್ಕೆ ಕರೆಸಿಕೊಂಡ. ತನ್ನ ತಂದೆಯನ್ನು ಹಾಗೂ ತಾಯಿಯಾದಂತಹ ಮೇಧಾವಿನಿಯನ್ನು ಅವರಿಗೆ ತನ್ನ ವೈಭವವನ್ನು ತೋರಿಸಿದ. ಅವರೆಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರ ಸಹಿತವಾಗಿ ಮಹಾವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಚಂದ್ರಹಾಸ. ಅದೇ ರೀತಿ ವಿಷಯೇ ಹಾಗೂ ಚಂಪನಕ್ಕ ಮಾಲಿನಿಯರ ಸಹವಾಸದಲ್ಲಿ ದಾಂಪತ್ಯ ಜೀವನವನ್ನು ಸಹ ಸಂತೋಷದಿಂದ ಅನುಭವಿಸ್ತಾ ಇದ್ದಾನೆ.

ಹೀಗೆ ತನ್ನ ಇಬ್ಬರು ಹೆಂಡತಿಯರಾದ ವಿಷಯ ಚಂಪಕ ಮಾಲಿನಿಯರ ಜೊತೆಗೆ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಇರಬೇಕಾದ್ರೆ ವಿಷಯಗೆ ನಂದನ ಎನ್ನುವ ಮಗ ಹುಟ್ಟಿದ್ದಾನೆ. ಅದೇ ರೀತಿ ಚಂಪಕ ಮಾಲಿನಿಗೆ ಪದ್ಮಾಕ್ಷ ಎನ್ನುವ ಮಗ ಹುಟ್ಟಿದ್ದಾನೆ. ಅವರಿಬ್ಬರು ಮಕ್ಕಳು ತಂದೆಗಿಂತಲೂ ಇಮ್ಮಡಿ ಪರಾಕ್ರಮಿಗಳು. ಸುದೀರ್ಘ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಈಗ ತನ್ನ ಮಕ್ಕಳಿಗೆ ಅದನ್ನೆಲ್ಲ ವಹಿಸಿಕೊಟ್ಟು ಹರಿಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ ಚಂದ್ರಹಾಸ. ಅವನಿಗೀಗ 300 ವರ್ಷ. ಅಂತಹ ವೃದ್ಧನಾಗಿ ಹರಿಧ್ಯಾನ ಪರನಾಗಿ ಇದ್ದಾನೆ ಅಂತ ಹೇಳಿ ನಾರದರು ಈ ಕಥೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

0: ಕೇಳಿದೀಯಾ ಅರ್ಜುನ, ಭಗವಂತನ ನಾಮಸ್ಮರಣೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಮಾಡಬೇಕು ಅಂತಲೂ ಮಾಡಿಲ್ಲ, ಅಥವಾ ಇಂಥದ್ದು ಬೇಕು ಅಂತಲೂ ಮಾಡಲಿಲ್ಲ. ಹೇಗೆ ಅಂತಂದರೆ ಪ್ರಹ್ಲಾದನ ಹಾಗೋ ಅಥವಾ ಧ್ರುವನ ಹಾಗೋ ಉದ್ದೇಶಪಟ್ಟು ಮಾಡಿಲ್ಲ, ಬುದ್ಧಿ ಇಲ್ಲದೆ ಮಾಡಿರುವಂತಹ ಬಾಲಕ ಇವನು. ಜೊತೆಗೆ ತನಗೆ ಸಿಕ್ಕಿರುವುದು ಸಾಲಿಗ್ರಾಮ ಶಿಲೆ ಅಂತ ಸಹ ಅವನಿಗೆ ಗೊತ್ತಿಲ್ಲ. ಯಾವುದೋ ಆಟದ ಗೋಲಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಬಾಯಲ್ಲಿ ಇಟ್ಕೊಂಡಿರುವಂತಹ ಬಾಲಭಕ್ತಿ, ಮುಗ್ಧ ಭಕ್ತಿಯ ಕಾರಣದಿಂದ, ಅದರ ಸಹವಾಸದಿಂದ ಅವನಿಗೆ ಬದುಕಿನಲ್ಲಿ ಎಲ್ಲವೂ ಸಿಕ್ಕಿದೆ. ಸಾಮ್ರಾಜ್ಯ ಪದವಿಯನ್ನೇ ಪಡೆದಿದ್ದಾನೆ ಅಂತ ಅನ್ನಬೇಕಾದ್ರೆ ತಿಳಿಯದೇ ಮಾಡಿದಂತಹ ಇಂತಹ ಪೂಜೆಗೆ ಸಾಮ್ರಾಜ್ಯ ಪದವಿ ಸಿಕ್ಕಿದೆ, ಅಪಮೃತ್ಯು ನಿವಾರಣೆಯಾಗಿದೆ, ಉತ್ತಮವಾದಂತಹ ಹೆಂಡತಿಯರು ಸಿಕ್ಕಿದ್ದಾರೆ ಅಂತ ಅಂದಮೇಲೆ ಪೂಜೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಯಸಿ ಶ್ರದ್ಧೆ ಭಕ್ತಿಯಿಂದ ಪ್ರತಿದಿನ ಯಾರು ಸಾಲಗ್ರಾಮವನ್ನು ಪೂಜೆಯನ್ನು ಮಾಡ್ತಾರೋ, ಕೃಷ್ಣನ ಪೂಜೆಯನ್ನು ಮಾಡ್ತಾರೋ, ಅವರಿಗೆ ಎಂತಹ ಸಿದ್ಧಿ ಆಗಬಹುದು, ಅಂತಹದನ್ನು ಅವರು ಯಾವ ಮಟ್ಟವನ್ನು ಮುಟ್ಟಬಹುದು ಎನ್ನುವುದನ್ನು ವರ್ಣಿಸಲಿಕ್ಕೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಅರ್ಜುನ, ಅರ್ಥವಾಯಿತೆ ಅಂತ ಹೇಳಿ ನಾರದ ವಿಷಯವನ್ನು ಮುಂದುವರಿಸ್ತಾ ಇದ್ದಾನೆ.
1: ಹರಿ

ಹೀಗೆ ಹರಿಯ ಮಹಿಮೆಯನ್ನ, ಸಾಲಿಗ್ರಾಮ ಶಿಲೆಯ ಮಹಿಮೆಯನ್ನ ಸಾಕಷ್ಟು ವಿಸ್ತಾರವಾಗಿ ಹೇಳಿ ಚಂದ್ರಹಾಸನ ಪೂರ್ವದ ಜೀವನದ ಕಥೆಯನ್ನೆಲ್ಲ ಹೇಳಿ ಅರ್ಜುನನಿಂದ ಗೌರವವನ್ನ ವಂದನೆಯನ್ನ ಸ್ವೀಕರಿಸಿ ದೇವಮುನಿಗಳಾದಂತಹ ನಾರದರು ಆಕಾಶ ಮಾರ್ಗದಲ್ಲಿ ಚಲಿಸಿ ಅಂತರ್ಧಾನರಾದರು. ಅರ್ಜುನ ಅಂದ್ಕೊಳ್ತಾನೆ, ಆಹಾ ನಾನು ಎಂತಹ ಭಾಗ್ಯಶಾಲಿ, ವರಭಾಗವತ ಶಿರೋಮಣಿಯಾದಂತಹ ನಾರದರ ದರ್ಶನವಾಯಿತು. ಅಂತಹ ಆ ನಾರದರ ಬಾಯಿಂದ ಪರಮ ವೈಷ್ಣವ ಶಿಖಾಮಣಿಯಾದಂತಹ ಚಂದ್ರಹಾಸನ ಕಥೆಯನ್ನು ಕೇಳಿದೆ, ಸಾಕ್ಷಾತ್ ಕೃಷ್ಣ ಭಕ್ತಿಯ ಕಥೆಯನ್ನು ಕೇಳಿದೆ ಅಂತ ಹೇಳಿ ಸಂತೋಷವನ್ನು ಪಟ್ಟ ಅರ್ಜುನ. ಹೀಗೆ ಈ ಭಾಗದಲ್ಲಿ ಭಕ್ತಿ ಮತ್ತು ಮಹಿಮೆಯಿಂದ ಕೂಡಿದ ಚಂದ್ರಹಾಸನ ಕಥೆಯನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇರೋದನ್ನು ಕಾಣ್ತೇವೆ. ಈ ಕಥೆಯಲ್ಲಿ ಹೆಚ್ಚು ಸಹಜವಾಗಿ ಇರುವಂತಹ ಜೀವನಕ್ಕೆ ನಿಕಟ ಸಂಬದ್ಧವಾದ ರೀತಿಯಲ್ಲಿ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಸಾಮಾನ್ಯವಾಗಿ ಲಕ್ಷ್ಮೀಶನ ಕೃತಿಗಳಲ್ಲಿ ಬರೀ ಅಲ್ಲಲ್ಲೇ ಕಥೆಗಳು ಬಂದಿದ್ರೆ ಇದರಷ್ಟು ವಿಸ್ತಾರವಾದ, ಬಾಲ್ಯದಿಂದ ಹಿಡಿದು ಪೂರ್ತಿ ವಿಸ್ತಾರವಾದ ಕಥೆ ಇನ್ಯಾವುದೂ ಇಲ್ಲ. ಹಾಗಾಗಿಯೇ ಲಕ್ಷ್ಮೀಶನ ಕಥೆಗಳಲ್ಲಿ ಇದನ್ನು ಕಲಶಪ್ರಾಯ ಅಂತ ಕರೆದಿದ್ದಾರೆ. ವೀರ, ಅದ್ಭುತ, ಕರುಣ,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಮನಗರದಲ್ಲಿ ನಕಲಿ ಔಷಧ ಜಾಲಪತ್ತೆ, 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 4ನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ.

0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 lakh tons ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 lakh tons ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 lakh tonsಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 and 2018 ಜಯಗಳಿಸಿ 2 ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು. ಬಳಿಕ ಸದಸ್ಯರು ಎದ್ದು ನಿಂತು 1 ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ

0: ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ. ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೆ ಮಾನಚಿತ್ರ ಪರ್ ಭಾರತ್ ದೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
4: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
4: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ ಹೈ, ಗೋಲಾಕಾರ ಭಾಗ, ಉಪರಿ ಭಾಗ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ ದಕ್ಷಿಣಿ ಗೋಲಾರ್ಧ, ಔರ್ ಭಾರತ್ ಜೋ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
4: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯಕ್ಕೂ ಯಾದ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
3: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
4: ಯಾವ ದೇಶ ಎರಡನೆಯ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಛಾ, ಅಬ್ ಹಮ್ ಆಗೇ ಪಡೆಂಗೆ. ಭಾರತ 23 ಡಿಗ್ರಿ ಉತ್ತರ ತಥಾ 8 ಡಿಗ್ರಿ

0: ದೇಶ ಯಾವ ಖಂಡದಲ್ಲಿದೆ?
1: ಹಾಂ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗಯಿ. ಭಾರತ ಏಷ್ಯಾ ಮಹಾದ್ವೀಪ್ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೆ ತೋ ಸಹಿ, ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖ್ ಕರ್ ಬತಾಯಿಯೆ ಕಿ ಹಮಾರೆ ಪಡೋಸಿ ದೇಶ್ ಕೌನ್ ಸೆ ಹೈ. ಆಪ್ ಬತಾಯಿಯೆ.
2: ನಮ್ಮ ನೆರೆ ಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
1: ಬಹುತ್ ಖೂಬ್. ದೇಖಾ ಮಾನಚಿತ್ರ ಹಮಾರೆ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖ ಕರ್ ಹಮ್ ಬಹುತ್ ಕುಛ್ ಸೀಖ್ ಸಕ್ತೆ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೆ ದೇಶ್ ಮೇ ಕಿತ್ನೆ ರಾಜ್ಯ ಹೈ?
0: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
1: ಹಾಂ, ಲೇಕಿನ್ ಅಭಿ ತೋ ಔರ್ ಏಕ್ ರಾಜ್ಯ ಜುಡ್ ಗಯಾ ಹೈ. ಕ್ಯಾ ಆಪ್ ಬತಾ ಸಕ್ತೆ ಹೈ ವೋ ಕೌನ್ ಸಾ ರಾಜ್ಯ ಹೈ?
3: ತೆಲಂಗಾಣ.
1: ಬಹುತ್ ಅಚ್ಛಿ ಬಾತ್ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಬತಾವ್ ಹಮಾರಾ ರಾಜ್ಯ ಕೌನ್ ಸಾ ಹೈ?
2: ಹಮ್ ರಾಜ್ಯ ಹೈ ಕರ್ನಾಟಕ.
1: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೈ ಕರ್ನಾಟಕ. ಆಪ್ ಇಸೆ ಫಿರ್ ಸೆ ದೊಹರಾಯಿಯೇ.
2: ಹಮಾರಾ ರಾಜ್ಯ ಕರ್ನಾಟಕ ಹೈ.
1: ಪ್ರಿಯಾಂಕಾ, ಅಬ್ ಆಪ್ ಆಗೆ ಪಡಿಯೆ.
0: ಭಾರತ್ ಕಿ ಮುಖ್ಯ ಭೂಮಿ ಕೆ ಅಲಾವಾ ಕುಛ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೈ, ಜೈಸೆ ಲಕ್ಷದ್ವೀಪ್ ತಥಾ ಅಂಡಮಾನ್ ಔರ್ ನಿಕೋಬಾರ್.
2: ಮ್ಯಾಮ್, ಮೆನೆ ಇಸೆ ಮಾನಚಿತ್ರ ಪರ್ ಧೂಂಡ್ ಲಿಯಾ ಹೈ, ಲೇಕಿ ಯಹಿ ಹೈ ನಾ?
1: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೆ.
0: ಭಾರತ್ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ ಹೈ, ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ ಮಾನೆ ಜಾತೆ ಹೈ. ಇನ್ಕಿ ಚೋಟಿಯಾ ಸದೈವ ಬರ್ಫ್ ಸೆ ಢಕ್ಕಿ ಹೋತಿ ಹೈ.
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
1: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್. ಹಿಮ್ ಕಾ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೈ ಹಿಮಾಲಯ.
0: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
1: ಲೋ, ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
1: ಜಿ ಹಾಂ, ಯೇ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
2: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
1: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
0: ಇದರ ಎತ್ತರದ ಮೀಟರ್ ಎಷ್ಟು?
1: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ, ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
1: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಛ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೈ, ಉಸೆ ಉತ್ತರಿ ಮೈದಾನ್ ಕಹತೆ ಹೈ. ಇಸ್ಕಾ ನಿರ್ಮಾಣ ಹಿಮಾಲಯ ಸೆ ಆನೆ ವಾಲಿ ನದಿಯಾ ತಥಾ ಉನ್ಕಿ ಉಪ ನದಿಯಾ ಬನಾತಿ ಹೈ. ವಹ ಜಲೋಡ್ ಮಿಟ್ಟಿ ಸೆ ಬನಾ ಹೈ ಔರ್ ಯಹ ಮಿಟ್ಟಿ ಬಹುತ್ ಹಿ ಉಪ್ಜಾವು ಹೈ.
2: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
1: ಹಾಂ, ಮೈ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೆ ಲಿಯೆ ವಿಸ್ತೃತ್ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ. ಜಲೋಡ್ ಮಿಟ್ಟಿ ಯಾನಿ ಅಚ್ಛಿ ಔರ್ ಬಾರೀಕ್ ಮಿಟ್ಟಿ. ಉಪ್ಜಾವು ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೈ ಜಹಾಂ ಫಸಲ್ ಅಚ್ಛಿ ತರಹ ಉಗ್ತಿ ಹೈ.
0: ಕರ್ನಾಟಕದಲ್ಲೂ ಫಲಮತ್ತಾದ ಮಣ್ಣು ಇದೆಯೇ?
1: ಹಾಂ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹಿ ಉಪ್ಜಾವು ಹೈ.
2: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
1: ಹಾಂ, ಯಹಾಂ ಕೆ ಲೋಗೋ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭಿ ಹೈ.
2: ಮರುಸ್ಥಲ್, ಇದರ ಅರ್ಥವೇನು?
1: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾಂ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.
0: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
1: ಹಾಂ, ವಹ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೆ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಜಡ್. ಭಾರತ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಜಡ್ ಯಾ ಬಸಂತ ಋತು ಸ್ಪಷ್ಟ ನಹಿ ಹೈ. ಚಲೋ, ಅಬ್ ಹಮ್ ಆಗೆ ಪಡೆಂಗೆ. ವೈಷ್ಣವಿ, ಆಪ್ ಪಡಿಯೆ.
2: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ.
1: ಪ್ರಾಯದ್ವೀಪ್ಯ
2: ಪಟಾರ್ ಹೈ. ಪಟಾರ್ ಅಂದರೇನು?
1: ಹಾಂ, ಯಹ ಏಕ್ ಉಚ್ಚ ಭೂಮಿ ಹೈ, ಲೇಕಿನ್ ಊಪರ್ ಕಾ ಭಾಗ ಪರ್ವತ ಜೈಸಾ ನಹಿ ಬಲ್ಕಿ ಸಮತಲ್ ಹೋತಾ ಹೈ.
2: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
1: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
2: ಅದು ಹೇಗೆ ಬಂದಿತು?
1: ಇಸ್ಕಾ ನಿರ್ಮಾಣ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೆಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಕೃಷಿ ರಂಗ 6:51. ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತಾಗಿ ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ ಇದೆ 7:45. ಇನ್ನು ಸಿರಿಗಂಧ ರಾತ್ರಿ 8:00. ಪ್ರಚಲಿತ ವಿದ್ಯಮಾನ ರಾತ್ರಿ 9:15. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ ರಾತ್ರಿ 9:30. ಇಂದಿನ ಕ್ರೀಡಾಲೋಕದಲ್ಲಿ 2026 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕ್ರೀಡಾಲೋಕ ರಾತ್ರಿ 9:30. ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವಿದೆ. ತಬಲಾ ಸಾಥ್ ಶೇಷಗಿರಿ ಹಾನಗಲ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: ಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಈಗ ಹಲವಾರು ಸೇವೆಗಳನ್ನು ನಾವು ಪಡಿಬೇಕಂತಂದಾಗ ನಮ್ಮ ಹೆಸರು, ಫೋನ್ ನಂಬರು, ಆಧಾರ್ ಇತ್ಯಾದಿ ಏನೇನೋ ಕೊಡ್ತೀವಿ. ಆನ್ಲೈನ್ನಲ್ಲಿನೂ ಕೊಡ್ತಿರ್ತೀವಿ. ಎಲ್ಲೋ ಹೋದಾಗ ಬರೀರಿ ಸರ್ ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಕೇಳ್ತಾರೆ, ನಾವು ಕೊಟ್ಬಿಡ್ತೀವಿ. ಅದು ಅಲ್ಲಿ ಸುರಕ್ಷಿತವಾಗಿದೆಯೋ, ಬೇರೆ ಬೇರೆ ಯಾವ್ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೋ ಏನೂ ಗೊತ್ತಿರಲ್ಲ ನಮಗೆ. ನಾವು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ, ಈ ನಮ್ಮ ನಂಬರ್ ಇವ್ರಿಗೆ ಯಾಕೆ, ಇವ್ರಿಗೆ ಹೆಂಗೆ ಸಿಕ್ತು, ಇವ್ರು ಯಾಕೆ ನಮಗೆ ಮಾಡ್ತಿದ್ದಾರೆ ಅಂತಂತೆಲ್ಲ ನಾವು ವಿಚಾರ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಏನು ಸರ್ ಇದು, ಏನಾದರೂ ಇದಕ್ಕೆ ಕಾನೂನಿನ ಮೂಲಕ ಏನಾದರೂ ರೆಫರೆನ್ಸ್ ಇದೆಯಾ, ಖಚಿತತೆ ಸುರಕ್ಷಿತವಾಗಿ ನಮ್ಮ ಫೋನು ನಮ್ಮ ನಂಬರು ಇನ್ನೊಬ್ಬರ ಕಡೆ ಹೋಗಬಾರ್ದು ಅಂತ ಇರುತ್ತಲ್ಲ ನಮಗೆ?
2: ಖಂಡಿತವಾಗಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಎಲ್ಲೇ ಆದರೂ ನಮ್ಮ ಹೆಸರು, ಫೋನ್ ನಂಬರ್ ಅಥವಾ ಆಧಾರ್ ವಿವರ ಇವೆಲ್ಲವನ್ನು ನಾವು ನೀಡುವಾಗ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾಯ್ದೆ 2023 ಆಗಿರುವಂಥದ್ದು, ನಾವು ಅದನ್ನು ಸಂಕ್ಷಿಪ್ತವಾಗಿ DPDP ಆಕ್ಟ್ ಅಂತ ಹೇಳ್ತೇವೆ. ನಿಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಥವಾ ಆಸ್ಪತ್ರೆಯಲ್ಲಿ ಯಾವುದೇ ಅರ್ಜಿಯನ್ನು ತುಂಬುವಾಗ, ಅಂಗಡಿಯಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಾಗ, ಅಥವಾ ಸರ್ಕಾರಿ ಅಥವಾ ಬೇರೆ ಯಾವುದೇ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳನ್ನು ನಮೂದಿಸಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿ ಇನ್ನೊಬ್ಬರ ಕೈಗೆ ಹೋಗುವಂಥ ಸಂದರ್ಭಗಳಿರ್ತವೆ. ಹೆಸರು, ವಿಳಾಸ, ಫೋನ್ ನಂಬರ್, ಆರೋಗ್ಯ ಮಾಹಿತಿ, ಬ್ಯಾಂಕ್ ವಿವರಗಳು ಇವೆಲ್ಲ ನಿಮ್ಮ ಡಾಟಾ. ಇದನ್ನು ಯಾರು ಬಳಸಬಹುದು, ಹೇಗೆ ಬಳಸಬಹುದು ಎಂಬುದರ ನಿಯಂತ್ರಿಸುವ ಕಾಯ್ದೆ ಈ ಕಾನೂನು ಇರುವಂಥದ್ದು, ಈ ಡೇಟಾ ಸಂರಕ್ಷಣೆ ಕಾಯ್ದೆ. ಭಾರತದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂದರೆ, August 2023 ನಂತರ ಈ ಕಾಯ್ದೆ ಅಂಗೀಕಾರ ಆಗಿರುವಂಥದ್ದು ಮೊದಲ ಸಮಗ್ರ ಡೇಟಾ ಸಂರಕ್ಷಣೆ ಕಾನೂನು. ಇದರ ಪ್ರಕಾರ 2027 ಹೊತ್ತಿಗೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಇದರ ಪ್ರಕಾರ ಯಾವುದೇ ವಿಚಾರಗಳನ್ನು ನೀವು ಕನ್ನಡಿಯಲ್ಲಿ ಇರುವಂತಹ ಹಕ್ಕು ಏನಂದ್ರೆ ಒಪ್ಪಿಗೆಯ ಹಕ್ಕು. ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಮೂರನೆಯ ವ್ಯಕ್ತಿಗೆ ಮೊದಲು ನಿಮ್ಮ ಅನುಮತಿಯನ್ನು ಆತ ಪಡಿಬೇಕು, ಉದ್ದೇಶ ಸ್ಪಷ್ಟವಾಗಿ ತಿಳಿಸಿರಬೇಕು. ಒಪ್ಪಿಗೆ ಕೊಟ್ಟ ನಂತರ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಆ ದಾಖಲೆಗಳನ್ನು ಹಿಂದಕ್ಕೆ ಪಡ್ಕೊಳ್ಬಹುದು. ಎರಡನೇದು ತಿದ್ದುಪಡಿ ಮಾಡುವಂತಹ ಹಕ್ಕು, ಅದು ಕೂಡ ನಿಮಗಿದೆ. ಮಾಹಿತಿ ತಪ್ಪಾಗಿ ದಾಖಲಾಗಿದ್ರೆ ಸರಿಪಡಿಸಲು ನೀವು ಅವರ ಹತ್ರ ಕೇಳಬಹುದು. ಉದಾಹರಣೆಗೆ ಬ್ಯಾಂಕ್, ಆಸ್ಪತ್ರೆ ಅಥವಾ ಸರ್ಕಾರಿ ಇಲಾಖೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಇನ್ನೊಂದು ರೈಟ್ ಟು ಬಿ ಫಾರ್ಗಟನ್, ನಿಮ್ಮ ದಾಖಲೆಯನ್ನು ಅಳಿಸುವಂತ ಹಕ್ಕು. ನಿಮ್ಮ ವ್ಯವಹಾರದ ಉದ್ದೇಶ ಮುಗಿದ ನಂತರ ನಿಮ್ಮ ಮಾಹಿತಿಯನ್ನು ಇಟ್ಟುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಇದನ್ನು ಅವರು ಅಳಿಸಬೇಕಾಗ್ತದೆ. ಉದಾಹರಣೆಗೆ ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ದೂರು ಹಾಕುವಂಥದ್ದು, ನಿಮ್ಮ ಡಾಟಾವನ್ನು, ಈ ವೈಯಕ್ತಿಕ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ, ಇಲ್ಲಿಗೆ ದೂರನ್ನು ನೀವು ಸಲ್ಲಿಸಬಹುದು. ಅದನ್ನು ಆನ್ಲೈನ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
1: ಮತ್ತೆ ಈಗ ಮಕ್ಕಳ ವಿಷಯದಲ್ಲಿ ಕೂಡ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತಂತಾರಲ್ಲ?
2: ಹೌದು, ಮಕ್ಕಳ ಡಾಟಾ ವಿಶೇಷವಾಗಿ ರಕ್ಷಣೆ ಮಾಡಲೇಬೇಕು. ಯಾಕಂದರೆ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತು ಇದು ಕಡ್ಡಾಯ ಕೂಡ. ಮತ್ತೆ ಜಾಹೀರಾತು ಉದ್ದೇಶಕ್ಕಾಗಿ ಮಕ್ಕಳ ಡಾಟಾವನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.
1: ದೈನಂದಿನ ಜೀವನದಲ್ಲಿ ನಾವು ಎಲ್ಲಾ ಕಡೆ ಏನೇನೋ ಬೇರೆ ಬೇರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಿರ್ತೀವಿ, ತುಂಬಾನೇ ಬೇಕಾಗತ್ತೆ, ಅದು ಯಾಕೆ ಅಷ್ಟು ಬಹಳ ಮುಖ್ಯ ಅನ್ಸುತ್ತೆ, ಅಲ್ಲಿ ನಂಬರೇ ಅವಶ್ಯಕತನಾ?
2: ಡಿಜಿಟಲ್ ಯುಗದಲ್ಲಿ ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇವು ಎಲ್ಲ ಆ್ಯಪ್ಗಳು ಸುರಕ್ಷಿತವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿರುವಂಥದ್ದು. ಆ್ಯಪ್ಗಳ ಸುರಕ್ಷಿತತೆಯನ್ನು ಕೂಡ ನಾವು ನೋಡಿಕೊಂಡು, ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಅದರಲ್ಲಿ ನಮ್ಮ ಲೊಕೇಶನ್, ಫೋಟೋಸನ್ನು ಅದು ಕೇಳ್ತದೆ. ಅಗತ್ಯಕ್ಕಿಂತ ಹೆಚ್ಚು ಇದರಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದನ್ನು ನಿರಾಕರಿಸುವಂತಹ ಹಕ್ಕು ನಮಗಿದೆ.
1: ಹೌದಾ? ಅದು ಉಲ್ಲಂಘನೆ ಮಾಡಿದ್ರೆ,
2: ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸಬಹುದು. ಕಂಪನಿಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಡಾಟಾವನ್ನು ದುರ್ಬಳಕೆ ಮಾಡಿದ್ರೆ ನಿಮಗೆ ವಿಶೇಷ ಅನಿಸಬಹುದು, ₹250 ಕೋಟಿ ವರೆಗಿನ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ. ಇನ್ನು ಡಾಟಾ ಬ್ರೀಚ್ ಅಂತ ಹೇಳ್ತೇವೆ, ಡಾಟಾ ಕಳ್ಳತನ.
1: ಎಲ್ಲ ಇನ್ಫಾರ್ಮೇಶನ್ನು ಎಲ್ಲೆಲ್ಲೋ ಇರುವಂಗಿಲ್ಲ, ಅದಕ್ಕೆ ನಮಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಇರಬಹುದು, ನಮ್ಮ ಮಾಹಿತಿಯನ್ನು ಯಾರೂ ಕೂಡ ಕದಿಯೋಂಗಿಲ್ಲ, ದುರುಪಯೋಗ ಪಡಿಸುವಂತಿಲ್ಲ. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೋಮ್ ಬಿಸಿಲಿನಲ್ಲಿ ನಾವಿದ್ದೇವೆ. ಹೋಮ್ ಬಿಸಿಲಿನ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಪ್ರಶ್ನೆಗಳಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ, ನೀವು ಉತ್ತರನ ಅಷ್ಟೇ ಫಾಸ್ಟ್ ಆಗಿ ನಮಗೆ ಕಳಿಸ್ಬಿಡ್ಬೇಕು ಆಯ್ತಾ? ಯಾಕೆಂದ್ರೆ ಈ ಒಂದು ಹೊತ್ತಿಗೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತೀರಿ. ಸರಿಯಾದಂತಹ ಉತ್ತರ ಕೊಡೋದಕ್ಕೆ ನಿಜಕ್ಕೂ ಕೂಡ ತುಂಬಾನೇ ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ. ನೀವು ಎಷ್ಟು ಬೇಗ ಯೋಚನೆ ಮಾಡ್ತೀರೋ ಅಷ್ಟೇ ಬೇಗ ಮೆಸೇಜ್ನ ಟೈಪ್ ಮಾಡಿ ನಮಗೆ ಕಳಿಸ್ಬೇಕು, ಮತ್ತೆ ನೆಟ್ವರ್ಕ್ ಕೂಡ ನಿಮಗೆ ಸಹಕರಿಸಬೇಕು. ಇಲ್ಲಾಂದ್ರೆ ಲಕ್ ಫ್ಯಾಕ್ಟರ್ ಅನ್ನೋದು, ಇಲ್ಲಾಂದ್ರೆ ನೆಟ್ವರ್ಕ್ ಫ್ಯಾಕ್ಟರ್ ಅನ್ನೋದು ಏನಾದರೂ ಕೈ ಕೊಟ್ರೆ ನಿಮ್ಮ ಹೆಸರನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನ ಮಾತ್ರ ನಾವು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಹೆಸರು ರಿಪೀಟ್ ಮಾಡಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾರೆ. ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ. ಅಷ್ಟು ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿವರ್ಧನ್ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಮೊದಲ ಚಿತ್ರ. ಈ ಒಂದು ಚಿತ್ರದ ಮೂಲಕ ಇವರು ಅಫಿಷಿಯಲ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಚಿತ್ರಗಳಿಗೆ. ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್ ಇದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತೀನಲ್ವಾ, ಅದು ನಿಮಗೆ ಗೊತ್ತಾದರೆ ತಕ್ಷಣ ನಮಗೆ ಮೆಸೇಜ್ ಮಾಡಿ. ಯಾವ ಒಂದು ಚಿತ್ರದ ಕುರಿತಾಗಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದು ನಾನು, ಕನ್ನಡ ಚಿತ್ರದ ಹೆಸರನ್ನು ಊಹೆ ಮಾಡಿ ನೀವು ನಮಗೆ ತಿಳಿಸ್ಬೇಕು. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಪಾಸ್ ಆಗುವಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ, ಆದರೆ ಬೇಗ ಬೇಗ ಉತ್ತರವನ್ನು ಬರೆದು ಕಳಿಸಿದವರು ಶಿವಗಂಗಾ, ಕಬಾಡಿ ವೆಂಕಟೇಶ್, ನೇತ್ರಾ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್, ಪ್ರಸನ್ನ ಕುಮಾರ್, ಸುಭಾನ್ ಕೋರಿ, ಹೊನ್ನೂರು ಅಲಿ, ಅಶೋಕ್, ಸುಬ್ರಹ್ಮಣ್ಯ, ಜಯಂತ್. ಇಷ್ಟು ಜನರ ಉತ್ತರ ನಮಗೆ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೆಲ್ಲ ಕೂಡ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿತ್ತು. ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ದು ಕೂಡ ಇದೇ ಒಂದು ಚಿತ್ರದ ಮೂಲಕ. ಇದು ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್. ಇವಿಷ್ಟೋ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಕಂಡುಹಿಡಿಯೋದು ಕಷ್ಟ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಜನ ಅಪ್ಪಾಜಿ ಅಂತ ಅಂದ್ರಿ, ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಚಿತ್ರದ ಹೆಸರನ್ನು ಕಳಿಸ್ಕೊಟ್ರಿ. ಆದರೆ ಸರಿಯಾದಂಥ ಉತ್ತರ ಆಗಿತ್ತು, ಮೋಜುಗಾರ ಸೊಗಸುಗಾರ. ಆಲ್ಮೋಸ್ಟ್ 90% ಜನ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರದಿಂದ ಪ್ರೇರಣೆ ಪಡೆದು ಬಂದಂತಹ ಚಿತ್ರ ಹಿಂದಿಯಲ್ಲಿ ಕಬ್ಜಾ. ಇದು 1988 ಬಂತು. ಮತ್ತೆ ಇದೇ ಚಿತ್ರದ ನಕಲು ಅನಿಸುವ ಹಾಗೆ ಸಿಮಿಲರ್ ಕಥಾ ಹಂದರವನ್ನು ಹೊಂದಿದಂತಹ ಚಿತ್ರ ಇನ್ನೊಂದು 10 ವರ್ಷ ಬಿಟ್ಟು ಆಮೇಲೆ ಬಂತು, ಮತ್ತೆ ಹಿಂದಿಯಲ್ಲೇ. ಅಮೀರ್ ಖಾನ್ ಹಾಗೆ ರಾಣಿ ಮುಖರ್ಜಿ ಅವರು ನಟಿಸಿದ್ರು. ಈ ಒಂದು ಚಿತ್ರ 1998 ರಿಲೀಸ್ ಆಗಿತ್ತು. ಅಮೀರ್ ಖಾನ್ ಹಾಗೇನೆ ರಾಣಿ ಮುಖರ್ಜಿ ನಟಿಸಿದ ಈ ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರ ಇದು ಮೂಲ ಆಯ್ತಾ. ಇದರಿಂದ ಮೊದಲಿಗೆ ಕಬ್ಜಾ ಅನ್ನುವಂಥ ಚಿತ್ರ ಬಂತು 1988. ಅದಾದ ಮೇಲೆ 1998 ರಾಣಿ ಮುಖರ್ಜಿ ಹಾಗೇನೆ ಅಮೀರ್ ಖಾನ್ ಅವರು ನಟಿಸಿದಂತಹ ಹಿಂದಿ ಚಿತ್ರ ಮತ್ತೊಂದು ಬಂತು. ಅದು ಕೂಡ ಸಿಮಿಲರ್ ಕಥಾ ಹಂದರವನ್ನು ಹೊಂದಿತ್ತು. ಹಾಗಾಗಿ ಯಾವುದು ಆ ಚಿತ್ರ ಅಂತ ನಾವು ಕೇಳ್ತಾ ಇದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ ಇದ್ದೀವಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ

0: ಮುಖ್ಯಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಅಮೆರಿಕನ್ ಸಿನಿಮಾದಿಂದ ಪ್ರೇರಣೆ ಪಡೆದಂತಹ ಒಂದು ಸಿನಿಮಾಗಳು, ಒಂದು ಸಿನಿಮಾಗಳು ತಪ್ಪಾಗತ್ತೆ ವ್ಯಾಕರಣದ ಪ್ರಕಾರ, ಈ ಎರಡು ಸಿನಿಮಾಗಳು ತೆರೆಗೆ ಬಂದಿತ್ತು ಹಿಂದಿಯಲ್ಲಿ. ಆಯ್ತಾ, ಇದೀಗ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಯಾರೆಲ್ಲ ಕೂಡ ಮ್ಯಾಥ್ಸ್ನ ಇಷ್ಟಪಡ್ತೀರಿ ಖಂಡಿತ ಈ ಒಂದು ಪ್ರಶ್ನೆಗೆ ಟ್ರೈ ಮಾಡಲೇಬೇಕು ನೀವೆಲ್ಲ. ಈಗ ಈ ಬಗೆಯ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ನೀವು ಒಂದ್ಸಲ ಈ ಲೆಕ್ಕವನ್ನು ಬಿಡಿಸೋದನ್ನು ಕಲ್ತುಬಿಟ್ರಿ ಅಂದರೆ ಆಮೇಲೆ ಮಕ್ಕಳಾಟ, ಹುಡುಗಾಟ ಆಗಿಬಿಡುತ್ತೆ. ಅಷ್ಟು ಸುಲಭವಾಗಿ ಬಿಡಿಸ್ತಾ ಹೋಗಬಹುದು. ಎಷ್ಟು ಕೊಟ್ಟರು ಕೂಡ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗಬಹುದು. ಹಾಗಿದ್ರೆ ಒಂದು ಸ್ಯಾಂಪಲ್ ಸಮಸ್ಯೆ ಹೀಗಿದೆ ನೋಡಿ, ಇದಕ್ಕೆ ಉತ್ತರವನ್ನು ನೀವು ನಮ್ಗೆ ಕಳಿಸ್ಕೊಡ್ಬೇಕು. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಇವನ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟಿತ್ತು. 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಮಗನಿಗೆ ಈಗ 25 ವರ್ಷ. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಫಾದರ್ ಏನು ಅಂತ ಹೇಳಬೇಕು. ಪ್ರೆಸೆಂಟ್ ಏಜ್ ಆಫ್ ಸನ್ 25 ವರ್ಷ, ಇವಾಗ 25 ಇಯರ್ಸ್ ಆಯ್ತಾ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮ್ಗೆ ಕಳಿಸ್ಕೊಡಿ. 9480909010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸರಿಯಾದಂತಹ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ರಘುನಾರಾಯಣ್, ಸಿಎನ್ ಲಕ್ಷ್ಮಣ, ಚಂದ್ರಪ್ಪ, ಸುರೇಂದ್ರ, ಆಶಾ ಶ್ರೀನಿವಾಸ್, ಎಚ್ಆರ್ ರುದ್ರಸ್ವಾಮಿ, ಪದ್ಮಶ್ರೀ, ಬಾಬಾ ಕಲ್ಯಾಣ್, ಹರ್ಷವರ್ಧನ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಮತ್ತು ಬೇಗ ತಲುಪಿತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾಗಿ ಗೆಸ್ ಮಾಡಿದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ 100 to 100 ಅಂತ ಹೇಳ್ಬೋದು. ಔಟ್ ಆಫ್ ಔಟ್ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ. ಗುಲಾಮ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 1988 ಸಂಜಯ್ ದತ್ ಅವರು ಕಬ್ಜಾ ಅನ್ನುವಂತಹ ಚಿತ್ರದಲ್ಲಿ ಅಭಿನಯಿಸಿದರು. ಇದೇ ಚಿತ್ರದ ಸಿಮಿಲರ್ ಎಳೆಯನ್ನ ಇಟ್ಕೊಂಡು ಗುಲಾಂ ಅನ್ನುವಂತಹ ಚಿತ್ರ 1998 ತೆರೆ ಕಂಡಿತ್ತು. ಆನ್ ದಿ ವಾಟರ್ ಫ್ರಂಟ್ ಅನ್ನುವಂತಹ

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲು ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ತಲೆಗೆ ಕೆಲಸ ಕೊಟ್ಟಂತಹ ಪ್ರಶ್ನೆ ಇವತ್ತಿಂದಾಗಿತ್ತು. ಯಾವುದು ಕೊನೆಯ ಪ್ರಶ್ನೆ? ಸರಿಯಾದಂತಹ ಉತ್ತರ ಒಂದು ಸ್ವಲ್ಪ ಜನ ಕಳಿಸಿದ್ದೀರಿ, ಇನ್ನೊಂದಷ್ಟು ಜನ ಸಿಕ್ಕಾಪಟ್ಟೆ ಮಜವಾಗಿರುವಂತಹ ಉತ್ತರಗಳನ್ನು ಕೂಡ ಕಳಿಸಿದ್ದೀರಿ. ತಪ್ಪು ಉತ್ತರ ಕಳಿಸಿದ್ರು ಕೂಡ ಪರವಾಗಿಲ್ಲ ಕಣ್ರೆ, ಬಿಂದಾಸ್ ಆಗಿ ಕಳಿಸಬಹುದು. ಯಾಕೆಂದ್ರೆ ಸರಿ ಉತ್ತರ ಕೊಟ್ಟವರ ಹೆಸರನ್ನ ಮಾತ್ರ ನಾವು ಹೇಳ್ತೀವಲ್ವಾ. ತಪ್ಪು ಉತ್ತರ ಕೊಟ್ಟಿದ್ರಿ ನೀವು ಅಂತ ಯಾರಿಗೂ ಗೊತ್ತಾಗಲ್ಲ, ನಮಗ್ ಬಿಟ್ಟು ಆಯ್ತಾ. ಆಮೇಲೆ ಇವತ್ತೇನು ಉತ್ತರ ಕೊಟ್ರಿ, ನಿನ್ನೆ ಏನು ಉತ್ತರ ಕೊಟ್ಟಿದ್ರಿ, ನಾಳೆ ಏನು ಉತ್ತರ ಕೊಡ್ತೀರಿ, ಇವ್ ಯಾವ್ದ್ರ ಮೇಲೂ ಕೂಡ ನಮ್ಮ ನಿಮ್ಮ ಪ್ರೀತಿ ನಿಂತಿಲ್ಲ ಆಯ್ತಾ. ನೀವು ಕೇಳ್ತಾ ಇರ್ತೀರಿ ಕಾರ್ಯಕ್ರಮವನ್ನ, ಹಾಗೆ ಸ್ಪಂದನೆ ಕಳಿಸ್ತಾ ಇರ್ತೀರಿ ಅನ್ನೋದೇ ನಮಗೆ ನಿಮ್ಮ ಕಂಡ್ರೆ ತುಂಬಾ ಇಷ್ಟ ಆಗೋದಕ್ಕೆ ಕಾರಣ. ಇರಲಿ, ಇವೆಲ್ಲ ವಿಷಯ ಆ ಕಡೆಗಿರಲಿ, ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಮೊದಲು ಜಯಶ್ರೀ, ಸುನೀಲ್, ಸುಜಾತ ಆರ್, ಗಣೇಶ್, ಲಾವಣ್ಯ, ನಿತಾಲ್ ಮತ್ತು ನಿಧಿ, ರಾಜ್ಕುಮಾರ್ ಕಾತರ್ಕಿ, ರಾಮರತ್ನ, ಕಲ್ಲಪ್ಪ, ಮಂಗಳ ಸೇವಾಶ್ರಮದವರು, ಹಾಗೇನೆ ಮಹೇಶ್ ಪಾಟೀಲ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದಂತಹ ಉತ್ತರ ಆಗಿತ್ತು 40 ವರ್ಷ. ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಈ ಮಗನಿಗಿಂತ ದುಪ್ಪಟ್ಟು ಅಂದ್ರೆ ಟ್ವೈಸ್ ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದೆ. ಇವಾಗ ತಂದೆಯ ವಯಸ್ಸು 40 ವರ್ಷ ಅಂತ ಯಾರೆಲ್ಲ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನಮ್ಮ ಕಡೆಯಿಂದ ಅಭಿನಂದನೆಗಳು. ಈ ತರಹ ಲೆಕ್ಕ ಸಾಲ್ವ್ ಮಾಡೋದು ತುಂಬಾನೇ ಸುಲಭ. ಈಗ ಸದ್ಯದ ವಯಸ್ಸು ಅಂದರೆ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳಿ, ಪ್ರೆಸೆಂಟ್ ಏಜ್ ಆಫ್ ಸನ್ ಬಿ ವೈ ಅಂತ ಇಟ್ಕೊಳ್ಳಿ. ಅವಾಗ ಈಕ್ವೆಷನ್ ಏನು ಬರೀತೀರಾ, 10 ವರ್ಷದ ಹಿಂದೆ ಅಂತ ಆದರೆ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು ಅಂದರೆ ತಂದೆಯ ವಯಸ್ಸು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು ಟ್ವೈಸ್ ದಿ ಸನ್ ಅಲ್ವಾ. ಹಾಗಾಗಿ 2 ಅಂತ ತೆಗೆದು ಬ್ರ್ಯಾಕೆಟಲ್ಲಿ ವೈ ಮೈನಸ್ 10 ಆಗುತ್ತೆ. ತುಂಬ ಜನ ತಪ್ಪು ಮಾಡೋದೇನು ಅಂದರೆ 2y ಅಂತ ಹಾಕೊಂಡ್ಬಿಡ್ತೀರಿ, 2y ಅಂತ ಹಾಕ್ಕೊಳ್ಳೋಂಗಿಲ್ಲ. 10 ವರ್ಷದ ಹಿಂದೆ ಮಗನಿಗೂ ಕೂಡ 10 ವರ್ಷ ಕಮ್ಮಿ ಇತ್ತಲ್ವಾ, ಹಾಗಾಗಿ 2 × y − 10 ಅಂತ ಹಾಕೋಬೇಕಾಗತ್ತೆ. ಅವಾಗ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × y − 10 ಎಷ್ಟು, 25 − 10. ಸೊ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × 15 ಆಗುತ್ತೆ. ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 30 ಬಂತು, ಎಕ್ಸ್ ಇಸ್ ಈಕ್ವಲ್ ಟು 40 ಆಯಿತು. ಸೊ ಸಿಂಪಲ್ ಆಗಿ ಉತ್ತರ ಸಿಕ್ಬಿಡತ್ತೆ. ಹಾಗಿರಬೇಕಾದ್ರೆ ನೀವು ಈಕ್ವೆಷನ್ ಹಾಕಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅಂತ ಗೊತ್ತಾಯ್ತಲ್ಲ. 2y ಅಂತ ಹಾಕ್ಕೊಂಡ್ರೆ ನಿಮಗೆ ತಪ್ಪು ಉತ್ತರ ಬರುತ್ತೆ, ಬದಲಾಗಿ 2 ಅಂತ ಹಾಕಿದ ಮೇಲೆ y ಮೈನಸ್ 10 ಅಂತ ಹಾಕೋಬೇಕು. ಯಾಕೆಂದರೆ ಪ್ರೆಸೆಂಟ್ ಏಜ್ ಆಫ್ ಸನ್ y ಆದರೆ 10 ವರ್ಷಗಳ ಹಿಂದೆ y ಮೈನಸ್ 10 ಆಗಿರುತ್ತೆ, ಮಗನ ವಯಸ್ಸು y ಹಾಗೆ ಇರಲ್ಲ. ಇದನ್ನು ನೆನಪಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಇಂತಹ ಪ್ರಶ್ನೆಗಳನ್ನ ಆಗಾಗ ಕೇಳೋಣ ಅಂತ ಅನ್ನಿಸ್ತು. ನಿಮಗೆ ಏನನ್ಸುತ್ತೆ ಮೆಸೇಜ್ ಮಾಡಿ 9480901013. ನಮ್ಮ ವಾಟ್ಸಪ್ ಸಂಖ್ಯೆ ಇದುವರೆಗೂ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: आकाशवाणी FM रेनबो 101.3 MHz म्यूजिकली योर्स
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ನಾವಿದ್ದೇವೆ. ಇವತ್ತಿನ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ವಿಶೇಷವಾಗಿ ಅತಿಥಿಗಳು ಅಂತ ನಮ್ಮ ಜೊತೆಗೆ ಯಾರೂ ಇಲ್ಲ, ಆದರೆ ನೀವೇ ನಮ್ಮ ಅತಿಥಿಗಳು. ನಿಮ್ಮ ಅನಿಸಿಕೆಯ ಅಭಿಪ್ರಾಯಕ್ಕೆ ಇವತ್ತು ಅತಿಥಿಗಳಿಗೆ ಇರುವಷ್ಟೇ ಪ್ರಾಶಸ್ತ್ಯ ಇದೆ. ಯಾಕೆ ಅಂದರೆ ಇವತ್ತು ಮಾತಾಡ್ತಾ ಇರುವಂತಹ ಸಮಾಚಾರ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬಹಳ ಮುಖ್ಯವಾದದ್ದು. ಸರಳ ಜೀವನ, ಸುಖಿ ಜೀವನ ಅಂತ ಹೇಳ್ತಾ ಇರ್ತೀವಿ. ತುಂಬ ಸಿಂಪಲ್ ಆಗಿ ಇರಬೇಕು ನಮ್ಮ ಬದುಕು, ಸಿಂಪಲ್ ಆಗಿ ಇರಬೇಕು, ಸರಳವಾಗಿ ಇರಬೇಕು, ಆದರೆ ಆಲೋಚನೆಗಳು ಉನ್ನತ ಮಟ್ಟದಾಗಿರಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯಾರದ್ದೋ ಒಂದು ಚಿತ್ರ ಇರುತ್ತೆ, ಯಾರನ್ನೋ ನಾವು ಆದರ್ಶ ಅಂತ ಅಂದ್ಕೊಂಡಿರ್ತೀವಿ. ಹಾಗಿರಬೇಕಾದ್ರೆ ನೀವು ಸರಳತೆಯ ಸಾಕಾರ ರೂಪ ಅಂತ ನೋಡಿದ್ದು ಯಾರನ್ನ? ನೀವು ಯಾರಿಂದ ಸರಳತೆಯ ಪಾಠವನ್ನು ಕಲಿತ್ರಿ? ಯಾರು ನಿಮಗೆ ಸರಳವಾಗಿ ಇರೋದಕ್ಕೆ, ಸರಳ ಬದುಕನ್ನು ರೂಢಿಸ್ಕೊಳ್ಳೋದಕ್ಕೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಅದು ಗಾಂಧೀಜಿಯವರಿರಬಹುದು, ನಿಮ್ಮ ತಂದೆಯವರೇ ಆಗಿರಬಹುದು, ಅಥವಾ ನಿಮ್ಮ ಗುರುಗಳಿರಬಹುದು, ಹಿರಿಯರಿರಬಹುದು, ಸುಧಾಮೂರ್ತಿ ಅವರಿರಬಹುದು, ಅಥವಾ ನಿಮ್ಮ ಸಹಪಾಠಿಗಳೇ ಇರಬಹುದು, ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು. ಇನ್ಸ್ಪಿರೇಷನ್ ಅನ್ನೋದು, ಸ್ಫೂರ್ತಿ ಅನ್ನೋದು ನಮಗೆ ಬದುಕಿನ ಪ್ರತಿಯೊಂದು ಮಜಲಿನಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ, ಯಾವ ರೂಪದಲ್ಲಾದರೂ, ಯಾರ ರೀತಿಯಲ್ಲಾದರೂ ಸಿಗ್ತಾ ಇರಬಹುದು. ಹಾಗಿರಬೇಕಾದ್ರೆ ನಿಮ್ಮ ಸ್ಫೂರ್ತಿ ಯಾರು ಅಂತ ತಿಳಿಯುವಂಥ ಕುತೂಹಲ ನಮಗಿದೆ. ಮೆಸೇಜ್ ಮಾಡ್ತೀರಿ ತಾನೇ?

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಿಮಗೆ ಸರಳ ಜೀವನದ ಪಾಠವನ್ನು ಕಲಿಸಿದ್ದು ಯಾರು, ಯಾರಿಂದ ನೀವು ಇದಕ್ಕೆ ಇನ್ಸ್ಪಿರೇಷನ್ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದೀರಿ ಅಂತ ಕೇಳಿದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಈ ಒಂದು ಸರಳತೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಹಾಗೆ ಅದನ್ನು ಪರಿಪಾಲಿಸೋದಕ್ಕೆ ತುಂಬಾ ಸುಲಭ, ಆದರೆ ಆ ಮಟ್ಟಕ್ಕೆ ನಮ್ಮ ಚಿಂತನೆಯನ್ನು ಏರಿಸ್ಕೊಳ್ಳೋದೇ ಕಷ್ಟ ಇರುತ್ತೆ. ಎಷ್ಟೋ ಸಲ ನಾವು ಏನನ್ಕೊಳ್ತೀವಿ, ನಾವು ತೊಡುವಂತಹ ಬಟ್ಟೆ, ನಮ್ಮ ವೇಷಭೂಷಣ, ನಾವು ಓಡಾಡೋದಕ್ಕೆ ಬಳಸುವ

ಂತಹ ವಾಹನಗಳು ಇವೆಲ್ಲ ಕೂಡ ನಮ್ಮ ವರ್ತ್ ನಮ್ಮ ಯೋಗ್ಯತೆಯನ್ನು ಡಿಸೈಡ್ ಮಾಡ್ತಾ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಓದು, ನಿಮ್ಮ ಮಾತುಕತೆ, ನೀವು 10 ಜನರೊಂದಿಗೆ ಹೇಗೆ ಬೆರೀತೀರಿ ಅನ್ನೋದಕ್ಕೆ ಸಮಾಜದಲ್ಲಿ ಬೆಲೆ ಇರುತ್ತೆ, ಮತ್ತು ಜನರು ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅನ್ನೋದು ಅರಿವಾದ ತಕ್ಷಣವೇ ನಾವು ಸರಳತೆಯ ಪಾಠವನ್ನು ರೂಢಿಸ್ಕೊಳ್ತೀವಿ ಅಂತ ಅನಿಸುತ್ತೆ. ಎಷ್ಟು ರಾಶಿ ರಾಶಿ ಬಟ್ಟೆಗಳನ್ನ ಕೊಂಡ್ಕೊಳ್ತೀವಿ, ಮತ್ತು ಅವೆಲ್ಲವೂ ಕೂಡ ಬ್ರ್ಯಾಂಡೆಡ್ ಆಗಿರಬೇಕು ಅಂತ ಯೋಚನೆ ಮಾಡುವಂಥ ದಿನದಲ್ಲಿ ನಾವಿದ್ದೀವಿ. EMI ಶೂಲಕ್ಕೆ ನಮ್ಮನ್ನು ನಾವೇ ಏರಿಸ್ಕೊಂಡು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕಾಣುವಂತಹ ಮನೆಗಾಗಿ, ಕಾರಿಗಾಗಿ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಮತ್ತು ಸಾಲ ಮಾಡ್ತೀವಿ. ಎಷ್ಟೋ ಸಲ ತೋರಿಸ್ಕೊಳ್ಳೋದಕ್ಕೆ 10 ಜನರ ಮುಂದೆ ಎದ್ದು ಕಾಣಬೇಕು ಅನ್ನೋಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಸರ್ಕಸ್ನ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದು ಸಲ ನಮ್ಮ ವಿದ್ಯೆಯನ್ನು, ನಮ್ಮ ವಿನಯವನ್ನು ನಾವು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಹಾಗೆ ಅದನ್ನು ಚಂದಗಾಣಿಸೋದಕ್ಕೆ ನಾವು ಪ್ರಯತ್ನಿಸಿದ್ರೆ, ಮತ್ತು ನಮ್ಮ ಒಳಗಿರುವಂತಹ ಆಂತರಿಕ ಸೌಂದರ್ಯಕ್ಕೆ, ಆ ಆಂತರಿಕ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡೋದಕ್ಕೆ ಶುರು ಮಾಡಿದ್ರೆ ಎದುರುಗಿರೋರು ಕೂಡ ನಮ್ಮಲ್ಲಿರುವಂತಹ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ಅಂತ ಅನಿಸುತ್ತೆ. ನಿಮ್ಗೇನಿಸುತ್ತೆ ಈ ವಿಚಾರವಾಗಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಸಾಲ ಮಾಡಿ ಆದರೂ ತೂಪ ತಿನ್ನಿ ಅಂತ ಹೇಳ್ತಿರೋ, ಇಲ್ಲಾಂದರೆ ಇರುವಷ್ಟರಲ್ಲೇ ಕಾಲು ಚಾಚಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನೀವು ಯೋಚನೆ ಮಾಡ್ತಿರೋ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತು ನಿಮ್ಮ ಬದುಕಿನಲ್ಲೂ ಕೂಡ ಇಂಥ ಎಷ್ಟೋ ಘಟನೆಗಳಿರಬಹುದು, ಅದರಲ್ಲಿ ಒಂದು ಯಾವುದಾದ್ರೂ ಅಣಿಮುತ್ತಿನ ಹಾಗೆ ಹೆಕ್ಕಿ ನಮ್ಮ ಮುಂದೆ ಇಡಬಹುದು ನೀವು. ಮತ್ತು ಬದುಕು ಬದಲಿಸಿದಂತಹ ದಿನಗಳು ಅಂತ ಇರುತ್ತೆ ಎಷ್ಟೋ ಸಲ. ಅದುವರೆಗೂ ಒಂದು ಯೋಚನೆಯಲ್ಲಿರ್ತೀವಿ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿರ್ತೀವಿ. ಅಂತಹ ವಿಚಾರಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೋಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೀವಿ ಸರಳತೆಗೆ ನಿಮಗೆ ಸ್ಫೂರ್ತಿ ಯಾರು ಅಂತ. ಈ ಮಧ್ಯೆ ನಾನು ಕೂಡ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನು ಅಂದರೆ, ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಇರಬಹುದು, ಜಯನಗರದ ನ್ಯಾಷನಲ್ ಕಾಲೇಜ್ ಇರಬಹುದು, ಇಲ್ಲಿಗೆಲ್ಲ ಕೂಡ ಇವರ ಕೊಡುಗೆ ಅಪಾರವಾದದ್ದು. ಎಚ್ ನರಸಿಂಹಯ್ಯನವರು ಅಂದರೆ ತಿಳಿದೇ ಇರುವಂತಹ ಕನ್ನಡಿಗರು, ಅದರಲ್ಲೂ ಬೆಂಗಳೂರಿಗರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಇವರ ಸಾಧನೆಗಾಗಿ ಇವರು ತುಂಬ ಪ್ರಖ್ಯಾತವಾದಂತಹ ಗಾಂಧಿವಾದಿಯಾಗಿದ್ದರು, ಮತ್ತು ಸದಾಕಾಲ ಖಾದಿ ವಸ್ತ್ರವನ್ನೇ ಧರಿಸ್ತಾ ಇದ್ರು. ಸತತ 57 ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲೇ ವಾಸವಾಗಿದ್ರು ಇವರು. ಯಾವುದೇ ಕಾರಣಕ್ಕೂ ಕೂಡ ತಮ್ಮದೊಂದು ಸ್ವಂತದ್ದು ಗೂಡನ್ನು ಮಾಡ್ಕೋಬೇಕು, ಮನೆಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ಇವರು ಪ್ರಯತ್ನ ಪಡಲಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಸರಳ ಜೀವನವನ್ನು ಬದುಕಿ ಹೋದವರು ಇವರು. ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಪಾಲ್ಗೊಂಡಿದ್ರು, ಅದಕ್ಕಾಗಿ ಅವರಿಗೆ ತಾಮ್ರಪತ್ರ ಸಿಕ್ಕಿತ್ತು, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ದೊರೆತಿತ್ತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದರು. ಇದಲ್ಲದೆ ಕಮಿಟಿ ಫಾರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ದಿ ಕ್ಲೈಮ್ಸ್ ಆಫ್ ದಿ ಪ್ಯಾರಾನಾರ್ಮಲ್ ಸೊಸೈಟಿಯ ಏಕೈಕ ಫೆಲೋ ಅನ್ನುವಂತಹ ಗೌರವ ಕೂಡ ಇವರದ್ದಾಗಿತ್ತು. ತಮ್ಮ ಬದುಕಿನಿದ್ದಕ್ಕೂ ಕೂಡ ಗಾಂಧಿಯ ತತ್ವಗಳನ್ನು ಆದರ್ಶವನ್ನು ಪಾಲಿಸಿಕೊಳ್ತಾನೆ ಬಂದವರು ಇವರು. ಬಹಳ ಓದಿಕೊಂಡಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಅಮೆರಿಕೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಇದ್ದು ವಾಪಸ್ ಊರಿಗೆ ಬಂದಾಗಲೂ ಕೂಡ ಅವರ ವೇಷಭೂಷಣ ಒಂದು ಸ್ವಲ್ಪವೂ ಬದಲಾಗಿರಲಿಲ್ವಂತೆ, ಅದೇ ಪಂಚೆ ಶರ್ಟ್ನಲ್ಲಿ ಇದ್ರಂತೆ. ಈ ಖಾದಿಯ ಅಂಗಿಯನ್ನು ನೋಡಿದ ಗೆಳೆಯರೆಲ್ಲ ಕೂಡ ಗೇಲಿ ಮಾಡಿದ್ರಂತೆ, ಏನಪ್ಪ ನೀನು ಯಲಹಂಕಕ್ಕೆ ಹೋಗಿದ್ದೋ ಅಮೆರಿಕೆಗೆ ಹೋಗಿದ್ದೋ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಇದ್ದಂತಹ ಪರಿಸರದಿಂದ ಪ್ರಭಾವವನ್ನು ಪಡೆದುಕೊಳ್ಳದೆ ತಾವು ಏನಾಗಿದ್ರು ಅದೇ ಒರಿಜಿನಾಲಿಟಿಯನ್ನು ಉಳಿಸ್ಕೊಂಡಿದ್ರು ಅವರು ಅಂತ. ಅಂದರೆ ನೀವು ಎಷ್ಟೋ ಸಲ ಅಂದ್ಕೊಳ್ಬಹುದು, ನಾವು ಎಲ್ಲಿ ಹೋಗ್ತೀವಿ, ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಎಲ್ಲ ಹೇಳ್ತಾ, ನಾವು ಎಲ್ಲಿರ್ತೀವಿ ಆ ಒಂದು ವಾತಾವರಣಕ್ಕೆ ತಕ್ಕದಾಗಿ ವೇಷಭೂಷಣ ಇರಬೇಕು, ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಬೇಕು, ಅಷ್ಟೇ ಲ್ಯಾವಿಶ್ ಆಗಿ ಬದುಕಬೇಕು ಅಂತೆಲ್ಲ ಅಂದ್ಕೊಳ್ತಾ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೃದಯದ ಮೇಲೆ ನಾವೇ ಹೊರೆಯನ್ನು ಹೊತ್ಕೊಳ್ತೀವ ಅನ್ನೋಂಥ ಪ್ರಶ್ನೆ ನಿಮಗೆ ಯಾವತ್ತಾದರೂ ಬಂದಿದೆಯಾ? ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ ಆಗಿದೆ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಾ ಇದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಬದುಕಿನಿಗೆ, ನಮ್ಮ ಜೀವನಕ್ಕೆ ಆದರ್ಶ, ಅವರಿಂದಲೇ ಸರಳತೆಯ ಪಾಠವನ್ನು ನಾನು ರೂಢಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಿದ್ದಾರೆ, ಏನಿವತ್ತು ಕಾಕತಾಳಿಯ ಅನ್ನೋ ಹಾಗೆ ಸುಧಾಮೂರ್ತಿ ಅವರ ಹುಟ್ಟಿದ ಹಬ್ಬ, ನನಗೆ ಅವರು ತುಂಬಾ ಸ್ಫೂರ್ತಿ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ, ಶಿಕ್ಷಣ ತಜ್ಞೆ, ಬರಹಗಾರ್ತಿ, ರಾಜ್ಯಸಭೆ ಸದಸ್ಯೆ, ನೂರಾರು ಕೋಟಿಗಳ ಒಡತಿಯಾದರೂ ಸರಳ ಸಜ್ಜನಿಕೆ, ಥಳುಕು ಬಳುಕಿಲ್ಲದ ಜೀವನ, ಒಂಚೂರು ಆಡಂಬರವಿಲ್ಲದ, ಕೊರಳಿಗೆ ಕರಿಮಣಿ ತಾಳಿ ಧರಿಸ್ಕೊಂಡು ಸಿಂಪಲಾಗಿ ಸೀರೆ ಉಟ್ಕೊಂಡು ಬಿಳಿ ಕೂದಲಿಗೆ ಮೆಹೆಂದಿನ ಕೂಡ ಹಾಕದೆ ಎಲ್ಲರ ಜೊತೆಗೂ ಆತ್ಮೀಯತೆಯಿಂದ ಮಾತಾಡುವಂತಹ ಸುಧಾಮೂರ್ತಿ ಅವರು ನನಗೆ ಪ್ರೇರಣೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆದರ್ಶ, ಅವರ ವಿನಯ, ವಿಧೇಯತೆ, ಚಿಕ್ಕ ಮಗುವಿನ ರೀತಿ ಇದ್ದಂತಹ ಅವರ ಮುಗ್ಧತೆ, ಎಲ್ಲಿ ಹೋದರೂ ಕೂಡ ಬಾಕಂದ ಅಂತ ಹೇಳಿ ಹೆಸರೇನು ಅಂತ ಕೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅಷ್ಟು ವಿಶ್ವಾಸದ ಜೀವ ಅವರು, ತುಂಬ ಇಷ್ಟ ಆಗ್ತಾ ಇತ್ತು ಅವರ ಮನಸ್ಸು, ಮನೋಭಾವ ಪ್ರತಿಯೊಂದು ಕೂಡ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಹೇಳ್ತಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಪ್ರೈಮರಿ ಶಾಲೆಯಲ್ಲಿ 1972 ಪಾಠ ಮಾಡಿದಂತಹ ಆರ್ ಬರಲಿಂಗಪ್ಪ ಮಾಸ್ಟರ್ ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ಶಿಕ್ಷಕರು ಹಾಗೆ ನಾಟಕ ರಚನಾಕಾರರು, ಜೊತೆಗೆ ವಾದಕರು ಕೂಡ. ಇವರು ತುಂಬ ಮೃದು ಸ್ವಭಾವದವರು, ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ತುಂಬ ಅರ್ಥಗರ್ಭಿತವಾಗಿ ವಿವರವಾಗಿ ತಿಳಿಸಿಕೊಡ್ತಾ ಇದ್ರು. ಇವರು ನಮಗೆ ಹೇಳ್ಕೊಟ್ಟಂತಹ ಪಾಠ ಇವತ್ತಿಗೂ ಕೂಡ ಅವರು ನಮ್ಮ ಕಿವಿಯಲ್ಲಿ ಮಾತಾಡಿದ ಹಾಗೆ ಮನಸ್ಸಿನಲ್ಲಿ ಉಳಿದು ಹೋಗಿದೆ. ಅವರು ನಮಗೆ ಸರಳತೆಯ ಪಾಠವನ್ನು ಹೇಳ್ಕೊಟ್ರು, ಅದನ್ನೇ ಆದರ್ಶವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಿದ್ದಾರೆ, ನನಗೆ ನನ್ನ ಅಪ್ಪನೇ ಸ್ಫೂರ್ತಿ. ಸರಳ ಜೀವನ, ಸುಖಿ ಜೀವನ ಅನ್ನೋದನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದೆ ನನ್ನ ತಂದೆ ಅಂತ ಹೇಳ್ತಾ. ಹಾಗೆ ಎನ್ ಆರ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ

ರಿಯಲ್ ಹೀರೋ. ನನಗೆ ಅಷ್ಟು ಮಹತ್ತಾದಂತಹ ಸರಳತೆಯನ್ನು ನಾನು ಕಲಿತಿದ್ದೆ ಅವರಿಂದ. ಅವರ ರೀತಿಯ ಸಿಂಪ್ಲಿಸಿಟಿ, ಅವರ ರೀತಿಯ ಸರಳತೆಯನ್ನು ಮತ್ತಿನ್ನೆಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ಆ ಒಂದು ಪಾಠವನ್ನು ಅವರು ಕಲ್ತಿದ್ರು ಅಂತ ಅನ್ಸುತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋದು ಒಳ್ಳೆಯದು ಮೇಡಮ್. ನಾವು ತುಂಬ ಆಸೆಪಟ್ಟು ಸಾಲದ ಶೂಲಕ್ಕೆ ಏರಬಾರ್ದು ಅಂತ ಹೇಳಿ ಕಲ್ಲೂರು ಮಹದೇವ ಪ್ರಕಾಶ್ ಅವರು ಮೆಸೇಜ್ ಕಳಿಸಿದ್ದಾರೆ. ಸರಳವಾಗಿ ನಾವು ಎಷ್ಟೇ ಬದುಕಬೇಕು ಅಂತ ಅಂದ್ಕೊಂಡ್ರು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್. ಯಾಕೆಂದರೆ ಬೇರೆಯವರ ರೀತಿ ನಾವು ಕೂಡ ಎತ್ತರಕ್ಕೆ ಬೆಳಿಬೇಕು, ಎಲ್ಲವನ್ನು ಕೊಂಡ್ಕೊಳ್ಬೇಕು ಅಂತ ಮನಸ್ಸು ಆಸೆ ಪಟ್ಟೇ ಪಡತ್ತೆ. ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ತುಂಬ ಜನ ಸಂದೇಶವನ್ನು ಕಳಿಸಿದ್ದೀರಿ. ಕೊಪ್ಪಳ ತಾಲೂಕು ಮುದ್ದಾಬಳ್ಳಿಯ ಗವಿಸಿದ್ದಪ್ಪ ಅವರು ಹೇಳ್ತಾ ಇದ್ದಾರೆ, ನಮಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಭಾಗದ ನಡೆದಾಡುವ ದೇವರು ಅಭಿನವ ಶ್ರೀ ಗವಿಸಿದ್ದೇಶ್ವರ ಅವರ ಅಮೃತವಾಣಿ. ಇದಲ್ಲದೆ ರವಿ ಬೆಳಗರೆಯವರ ಓ ಮನಸ್ಸೆ ಕ್ಯಾಸೆಟ್ಗಳು ಕೂಡ ನನ್ನ ಬದುಕನ್ನು ತಿದ್ದಿ ತೀಡಿ ರೂಪಿಸಿದೆ, ತುಂಬಾ ಪರಿಣಾಮ ಬೀರಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ತಾಲೂಕಿನಿಂದ ಹೇಳಿದ್ದಾರೆ, ಅತಿ ಆಸೆ ಗತಿ ಕೆಡಿಸ್ತು ಅಂತ ಇದ್ದೇ ಇದೆಯಲ್ಲ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು, ಸರಳತೆ ತೃಪ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಬದುಕೋದು ಜೀವನದ ನಿಜವಾದ ಸೌಂದರ್ಯ ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಇಂಡಿಯಿಂದ ಸುಮಾ ಶ್ರೀಗಿರಿ ಅವರು ಮೆಸೇಜ್ ಮಾಡಿದ್ದಾರೆ, ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವಂಥ ಮಾತು ಕೇಳೋದಕ್ಕೆ ಚೆಂದ ಅಷ್ಟೇ, ಆದರೆ ನಮ್ಮ ಬದುಕು ಸುಂದರವಾಗಿ ಇರಬೇಕು, ಕನಸುಗಳು ಈಡೇರಬೇಕು ಅಂದರೆ ನಾವು ಅದಕ್ಕೆ ಶ್ರಮ ಪಡಲೇಬೇಕು. ಐಷಾರಾಮಿ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಬೇಕೇ ಹೊರತು ನಗೆಪಾಟಲಾಗಿ ಬೀದಿಗೆ ಬರಬಾರ್ದು ಅಲ್ವಾ? ಅದಕ್ಕಾಗಿ ಸಾಲಗಾರರಾಗಿ ಬೇರೆಯವರ ಋಣದಲ್ಲಿ ಸಾಯಬಾರ್ದು, ದಾನ ಧರ್ಮ ಮಾಡಿ ಎಲ್ಲರ ಹೃದಯದಲ್ಲಿ ನೆಲೆ ನಿಲ್ಲುವಂತಾಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಿರಿತನ ಇರಲಿ ಬಡತನ ಇರಲಿ ಸರಳತೆಯಿಂದ ಬದುಕಬೇಕು ಅಂತ ನಮ್ಮ ತಂದೆ ತಾಯಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಗುರುಗಳಾದಂಥ ಮಲ್ಲಪ್ಪ ಲಕ್ಷ್ಮೇಶ್ವರ ಸರ್ ಪ್ರಸ್ತುತ ಕುಷ್ಟಗಿಯಲ್ಲಿ ವಾಸವಾಗಿದ್ದಾರೆ, ಇನ್ನೂ 2 ವರ್ಷ ಇದೆ ರಿಟೈರ್ಮೆಂಟ್ಗೆ. ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಸಾಕಷ್ಟು ವಿಷಯಗಳನ್ನ, ಬೇರೆಯವರಿಗೆ ಕೊಡುವಂಥ ಗೌರವದಿಂದ ನಮ್ಮ ಗೌರವ ಹೆಚ್ಚಾಗತ್ತೆ, ವಿನಃ ಹಣ ಆಗಲಿ ಐಶ್ವರ್ಯದಿಂದ ಆಗಲಿ ಅಲ್ಲ, ಏನೇ ಆಗಲಿ ನಮ್ಮ ನಡವಳಿಕೆಯಿಂದ ನಮ್ಮ ಶ್ರಮದಿಂದ ನಮ್ಮ ಹತ್ತಿರ ಸಂಪತ್ತು ಇದ್ರೂ ಇಲ್ಲದೇ ಇದ್ರೂ ಜನರನ್ನು ಸಂಪಾದಿಸ್ಕೊಳ್ಬಹುದು, ದುರಭ್ಯಾಸದಿಂದ ದೌರ್ಜನ್ಯದಿಂದ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿ ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರು ಸಂದೇಶ ಕಳಿಸಿದ್ದಾರೆ. ಗೀತಾ ಜೋಶಿ ಕೇಳ್ತಿದ್ದಾರೆ, ಇತ್ತೀಚೆಗೆ ಯಾವುದೂ ಅಂಕಣ ಬರೆದಿಲ್ವಾ ದಿನಪತ್ರಿಕೆಯಲ್ಲಿ ಅಂತ? ಖಂಡಿತ ಇಲ್ಲ. ಹಾಗೆಯೇ ನಾವು ಶಾಲೆ ಕಲಿಯುವಾಗ ನಮ್ಮ ಗುರುಗಳಾದ ಹೊಳಿಕಟ್ಟಿ ಸರ್ ಅವರಿಂದ ತುಂಬಾ ಪ್ರೇರಣೆಯನ್ನು ಪಡೆದುಕೊಂಡ್ವಿ. ಇವರು ಬಂಗಾರದಂತಹ ಗುಣದವರು ಮತ್ತು ನಮಗೆ ತುಂಬಾ ಬೇಕಾದವರು, ಇವರಿಂದಲೇ ನಮಗೆ ಅಕ್ಷರ ಸಂಪಾದನೆ ಆಯಿತು ಅಂತ ಹೇಳಬಹುದು. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಲೈಫ್ನಲ್ಲಿ ನಿಮಗೆ ಸರಳತೆಯ ಪಾಠವನ್ನು ಕಲಿಸಿದಂತಹ ಗುರುಗಳು ಯಾರು, ಯಾರು ನಿಮಗೆ ಮಾದರಿ, ಯಾರು ನಿಮಗೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ನಾನು ಕೂಡ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಸರ್ ಹಾಗೆ ಸುಧಾಮೂರ್ತಿ ಇವರಿಬ್ರು ಕೂಡ ನನಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಎಷ್ಟೇ ಕಷ್ಟ ಆದರೂ ಕೂಡ, ತೊಂದರೆ ಇಲ್ಲ, ಸಾಲ ಮಾಡಿ ಆದರೂ ಕೂಡ ತೋರ್ಪಡಿಕೆ ಜೀವನ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ ಈ ಒಂದು ಸಂದೇಶ ಕಳಿಸಿದ್ದಾರೆ. ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಿದ್ದಾರೆ, ನಮ್ಮ ತಂದೆ ತಾಯಿಯೇ ನನಗೆ ಸ್ಫೂರ್ತಿ ಅಂತ. ಶಾಂತಾಚಾರ ಅವರು ಹೇಳ್ತಿದ್ದಾರೆ, ನಮ್ಮ ತಂದೆ ಮತ್ತು ನನ್ನ ಅಕ್ಕ ಬದುಕಿಗೆ ಸರಳತೆಯ ದಾರಿದೀಪ ಆಗಿದ್ದಾರೆ. ಅವರೇ ಆ ಸರಳತೆಯ ದಾರಿಯನ್ನು ನನಗೆ ತೋರಿಸ್ಕೊಟ್ಟಿದ್ದು ಅಂತ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಕೂಡ ತುಂಬ ಸೂಪರ್ ಹಿಟ್ ಆಗಿದೆ, ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಗಳೇಶ್ವರ ಸ್ವಾಮಿ ಅವರು ಹೇಳ್ತಿದ್ದಾರೆ, ನಾನು ಆಕಾಶವಾಣಿ ಕೇಳುಗ ಲಾಕ್ಡೌನ್ ಸಮಯದಲ್ಲಿ ಅಪರೂಪಕ್ಕೆ ಒಬ್ಬ ಆಕಾಶವಾಣಿ ಕೇಳುಗರ ಮದುವೆಗೆ ಹೋಗಿದ್ದೆ. ಅವರು ಪರ್ಮನೆಂಟ್ ಆಗಿ ಸ್ನೇಹಿತರಾಗಿ ಉಳಿದುಕೊಂಡು ಬಿಟ್ರು. ಅವರಿಂದ ಒಳ್ಳೆಯ ನಡೆ ನುಡಿ ಬೇರೊಬ್ಬರಿಗೆ ಸಹಾಯ ಮಾಡೋದು ಪ್ರತಿಯೊಂದನ್ನು ಕೂಡ ಆ ವ್ಯಕ್ತಿಯಿಂದ ಕಲ್ತ್ಕೊಂಡೆ. ಆ ವ್ಯಕ್ತಿಯನ್ನು ಯಾವತ್ತೂ

ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ಇಬ್ಬರು ವ್ಯಕ್ತಿಗಳ ನಡುವಿನ ಗೆಳೆತನಕ್ಕೆ ಆಕಾಶವಾಣಿ ಕಾರಣ ಆಗಿದೆಯಂತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಂದೇಶದಿಂದ ಖುಷಿಯಾಯಿತು ನಮಗೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ನೀವು ಏನನ್ನು ಸಂದೇಶವಾಗಿ ಕಳಿಸ್ಬೇಕು ಅಂತ ಇದ್ದೀರಿ? ಕಳಿಸೋದಕ್ಕೆ 5 ನಿಮಿಷ ಕಾಲಾವಕಾಶ ಇದೆ ಅಷ್ಟೇ. ಈ ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನ ಮಾತು ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮು ಕೇಳ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಸಂದೇಶವನ್ನು ಕಳಿಸಿದ್ದೀರಿ. ನಾಗೇಶ್ ದೀಪ ಋತ್ವಿಕ್ ಅವರು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ತಂದೆ ತಾಯಿಯೇ ಸ್ಫೂರ್ತಿ, ಅವರಿಂದ ಕಲಿತಂತಹ ಪಾಠಗಳೇ ನಮ್ಮ ಜೀವನಕ್ಕೆ ದಾರಿ ದೀಪ ಅಂತ ಹೇಳಿ. ಹಾಗೆ ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ ಸ್ಫೂರ್ತಿ, ಅಪ್ಪ ಯೋಚಿಸ್ತಾ ಇದ್ದಂಥ ರೀತಿ ವಹಿಸಿಕೊಂಡು ಕೆಲಸ ಮಾಡಿ ಮುಗಿಸೋವರೆಗೆ ಅವರಲ್ಲಿ ಇರ್ತಾ ಇದ್ದಂತಹ ಶ್ರದ್ಧೆ ಮತ್ತು ಉತ್ಸಾಹ, ಕೆಲಸದ ಬಗ್ಗೆ ಇದ್ದಂತಹ ಆಸಕ್ತಿ ನನಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರ್ಮಡಿ ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಹಾಡುಗಳು ಕೂಡ ನಮಗೆ ಇಷ್ಟ ಆಯಿತು, ಮಾಹಿತಿ ಕೂಡ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು. ಗಣೇಶ ಸಾಗರದಿಂದ ಹೇಳಿದ್ದಾರೆ, ನನಗೆ ಉಡುಪಿ ಶ್ರೀಕೃಷ್ಣ ಭಗವಾನರೇ ಸ್ಫೂರ್ತಿ ಅಂತ ಹೇಳಿ. ವಾವ್, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ ಮತ್ತೊಬ್ಬರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಸರಳ ಜೀವನ ಸುಖಿ ಜೀವನ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ರೇವಣಿ ಸಿದ್ದನ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800.

0: 2022233.
1: ಕರೆಗುಂದು ಗೀತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಅಥವಾ 2703550. ಬಳಸಬಹುದಾದ STD ಕೋಡ್ ಸಂಖ್ಯೆ 08352. ಬನ್ನಿ, ಕರೆ ಮಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಮೊದಲ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು?
2: ಸರ್ ಮುದಕಪ್ಪ ಅಂತ, ವಿಜಯಪುರ ಜಿಲ್ಲೆ ಬ್ರಹ್ಮಾಪುರ ಮಾತಾಡೋದು ಸರ್. ಆರಾಮಿದ್ರಿ ಸರ್?
1: ಆರಾಮಿದೀವಿ ರೀ. ತಾವ್ ಏನ್ ಮಾಡ್ತೀರಿ? ತಮ್ಮ ಹೆಸರು ಹೇಳಿಲ್ಲ, ಬುರ್ಣಾಪುರದಿಂದ ಅಂತ ಹೇಳಿದ್ರಿ.
2: ಮುದಕಪ್ಪ ಸರ್.
1: ಮುದಕಪ್ಪ? ಹಾ ಹಾ. ಏನ್ ಮಾಡ್ತಿರಿ ತಾವ್ ಮುದಕಪ್ಪ?
2: ಸರ್ ಲ್ಯಾಂಡ್ ಸರ್, ಮನೆ ಇರ್ತೀವಿ.
1: ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಿ?
2: ಕೇಳ್ತಾ ಇರ್ತೀನಿ ಸರ್.
1: ಈಗ ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕ್ರಿ?
2: ಅಪೂರ್ವ ಸಂಗಮ ಸರ್, ನಿಮಗಿಂತ ಎಲ್ಲಿ ಚೆನ್ನಾಗಿತ್ತು ಅಂತ ಕೇಳ್ತಾ ಇದ್ದೀನಿ.
1: ಹೇಳಿ.
2: ಅಪೂರ್ವ ಸಂಗಮ ಸರ್.
1: ನಿನ್ನೆಗಿಂತ
2: ಇಂದಿಕ್ಕಿನ ಐತಲ್ಲ.
1: ಅಪೂರ್ವ ಜೋಡಿ ಇದೆ, ಅಪೂರ್ವ ಸಂಗಮ ದೊರೀತಾ ಇಲ್ಲ. ಮತ್ತೆ ಯಾವ್ದಾದ್ರೂ ಇದ್ರೆ ಕೇಳಿ.
2: ಅಪೂರ್ವ ಸಂಗಮ ಡಾಕ್ಟರ್ ರಾಜ್ಕುಮಾರ್ ಐತಲ್ಲ ಸರ್?
1: ಇದೆ ರೀ, ಇಲ್ಲಿ ನಮಗೆ ಸಿಗ್ತಾ ಇಲ್ಲ. ಶ್ರಾವಣ ಬಂತು ಚಿತ್ರದಿಂದ ಬಾನಿನ ಅಂಚಿಂದ ಬಂದೆ.
2: ಡಾಕ್ಟರ್
1: ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಮಾಡಿರುವ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

0: ಕೇಳಿದ್ರಿ, ತಾವು ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದು ಗೀತೆ ಕಾರ್ಯಕ್ರಮ. ತಮ್ಮ ಹೆಸರು ಹೇಳ್ರಿ.
1: ಅನಿತಾ.
0: ಅನಿತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಬಿಜಾಪುರ.
0: ಹಾ ಹೇಳಿ, ತಾವು ಯಾವ ಚಿತ್ರಗೀತೆ ಬಯಸ್ತೀರಿ ಕೇಳಲಿಕ್ಕೆ? ಹೇಳಿ. ತಮ್ಮ ಧ್ವನಿ ಸರಿಯಾಗಿ ಕೇಳಿ ಬರ್ತಾ ಇಲ್ಲ, ಮುಂದಿನ ಕರೆ ತಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
2: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
2: ಸರ್, ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರು. ಹಾಂ ಹಾಂ, ಯಾವ ಚಿತ್ರಗೀತೆ ಪ್ರಸಾರ ಮಾಡ್ಬೇಕ್ರಿ ಈಗ?
2: ಸರ್, ಜಿದ್ದು ಇದೆ ಸರ್.
0: ಯಾವುದು?
2: ಜಿದ್ದು.
0: ಜಿದ್ದು?
2: ಹಾಂ
0: ಹಾಂ, ಇದೆ ಹೇಳ್ರಿ.
2: ಅದರಲ್ಲಿ ಚಂದಿರ ಬಂದು ನಕ್ಕಾಗ ಅಂತ ಹಾಡಿದೆ ನೋಡಿ ಸರ್.
0: ಚಂದಿರ ಅಂತ ಇಲ್ಲ, ಅಲೆ ಅಲೆಗಳು ಇನಿಯನೆ ಹೀಗೇಕೆ ನನ್ನ ಅಲೆಗಳಲ್ಲೂ ಎದೆಗೂ ಎದೆಗೂ ಅಂತಿದೆ ಇನಿಯನೆ ಅಂತೇಳಿದೆ.
2: ಇಲ್ಲ ಸರ್, ಅದು ಹಾಡಬೇಕಾಗಿ ಸರ್, ಚೆನ್ನಾಗಿತ್ತು ಅದು. ಬೇರೆ ಕೇಳ್ಬೋದು ಸರ್?
0: ಹಾಂ ಕೇಳಿ.
2: ಚಂದವಳ್ಳಿ ತೋಟ.
0: ಹಾಂ ಹೇಳಿ. ಅದರಲ್ಲಿ
2: ಬಳ್ಳಿ ಹಂಗೆ ಬಳ್ಳು ಕೂತಲ್ಲಿ
0: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ.
2: ಹೌದು ಸರ್.
0: ಕೇಳಿ, ಸುಭಾನ್ ಕೋರಿ ಅವರೇ ಹೀಗೆ ಕರೆ ಮಾಡ್ತಾ ಇರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ, ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶವಾಗುತ್ತಿದೆ.

0: ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ, ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.
1: ಹಲೋ, ಆಕಾಶವಾಣಿ ವಿಜಯಪುರ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು?
2: ಚಾಡಕರಿ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
1: ಸುರೇಶ್ ಬೆಣ್ಣಿ?
2: ಹೌದು ಸರ್.
1: ಹರಿಹರದಿಂದ ಕರೆ ಮಾಡ್ತಾ ಇರ್ತೀರಿ?
2: ಹೌದು ಹೌದು ಸರ್.
1: ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
2: ಬೆಳಗ್ಗೆ ಅಷ್ಟೇ ಸರ್, ಹೆಚ್ಚಾಗಿ ಕೇಳೋದು ಸಾಯಂಕಾಲ.
1: ಹ್ಞೂ ಹ್ಞೂ.
2: ಬೆಳಗ್ಗೆ ಭಕ್ತಿ ಗೀತೆ ಅದೆಲ್ಲ ಚೆನ್ನಾಗಿ.
1: ಈಗ ವಿಜಯಪುರ ಕೇಂದ್ರದ ಜೊತೆಗೆ ಮತ್ತೆ ಯಾವ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಿರ್ತಾವ?
2: ನಮಗೆ ರೇಡಿಯೋ ಚಿತ್ರದುರ್ಗ ಸರ್.
1: ಹ್ಞೂ ಹ್ಞೂ ಹ್ಞೂ.
2: ಹೆಚ್ಚಾಗಿ ಚಿತ್ರದುರ್ಗ ಆಕಾಶವಾಣಿ ರೇಡಿಯೋ ಕೇಳ್ತಾರೆ ಸರ್, ಅದನ್ನೇ ಹೆಚ್ಚಾಗಿ ಕೇಳ್ತಿರ್ತೀವಿ. ಆಮೇಲೆ ಆಪ್ನಾಗ ಬಿಜಾಪುರ ಕೆಲವೊಂದು ಸ್ಟೇಷನ್ ಕೇಳ್ತಿರ್ತಾರೆ ಸರ್.
1: ಹಾಂ ಹಾಂ. ಈಗ ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು ಈಗ?
2: ಅಂಬರ ಸರ್, ಫಿಲಮ್ ಹೆಸರು.
1: ಅಂಬರದಿಂದ
2: ಹಾಯ್ ಹಾಯ್ ರೇ ರಾಮ ಅಂತ ಸರ್.
1: ಹ್ಞೂ ಹ್ಞೂ.
2: ಆಗಿತ್ತಿರಲಿ ಸರ್, ಇದನ್ನ
1: ಆ ಗೀತೆ ಮೂಡಿ ಬರ್ತಾ ಇದೆ. ಶ್ರೀನಿಧಿ ಹಾಗೂ ಎಂ ರೆಹಮಾನ್, ಕುಸುಮಪ್ರಿಯ ಅವರು ಹಾಡಿದ್ದು. ಕೇಳಿ ಕರೆ. ನಮಸ್ತೆ.

0: ಕೇಳಿದ್ರಿ ಮುಂದಿನ ಕರೆ ಅತ್ತ ಹೋಗೋಣ. ಮುಂದಿನ ಕರೆ ಯಾರ್ದು ಕಾಯ್ತಾ ಇದೆ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್, ನಾವು ಮಾನವಿ ತಾಲೂಕಿನಿಂದ ಭೀಮನಗೌಡ ಪಾಟೀಲ್ ಸರ್.
0: ಭೀಮನಗೌಡ್ರೆ, ಏನ್ ಮಾಡ್ತಿರಿ ಭೀಮನಗೌಡ್ರೆ?
1: ಸರ್, ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ರೀ.
0: ಏನೇನೆಲ್ಲ ಬೆಳಿತೀರಿ ತಾವು?
1: ಸರ್, ಭತ್ತ ಬೆಳಿತೀವಿ ಸರ್.
0: ಯಾವ ತಳಿಯ ಒಂದು ಭತ್ತ ಬೆಳಿತೀರಿ?
1: ಮಳೆ ಆಗಿಲ್ಲ ಸರ್, ನದಿಗೆ ನೀರು ಬಂದಿಲ್ಲ ಸರ್.
0: ಯಾವ ತಳಿಯ ಭತ್ತ ಬೆಳಿತೀರಿ ತಾವು?
1: ಸರ್, ಸೋನಾ ಮಸೂರಿ.
0: ಈಗ ಯಾವ ಚಿತ್ರಗೀತೆ ಬಯಸಿ ತಾವು ಕರೆ ಮಾಡಿದ್ರಿ?
1: ಶಬ್ದವೇದಿ ಚಿತ್ರದಿಂದ ರೀ. ಅದರಲ್ಲಿ ಸುಮ್ಮನಿರ್ರಿ ಸುಮ್ಮನಿರ್ರಿ ನಾವು ಯಾರಿಗೆ ಕಡಿಮೆ ಇಲ್ಲ ಅಂತೇಳಿ.
0: ಆ ಗೀತೆ ಮೂಡಿ ಬರ್ತಾ ಇದೆ
1: ಸರ್. ಈ ಗೀತೆ ಎಲ್ಲ ನಮ್ಮ ಸ್ನೇಹಿತರಿಗಾಗಿ, ನಿಮಗಾಗಿ, ನಮಗಾಗಿ ಸರ್.
0: ಎಲ್ಲ ಗೀತೆಗಳು ಕೇಳುಗರಿಗಾಗಿ ಮೂಡಿ ಬರ್ತಾ ಇದೆ, ಆದರೆ ಡೆಡಿಕೇಟ್ ಮಾಡುವಂಥ ಕಾರ್ಯಕ್ರಮ ಇದು ಅಲ್ಲ.
1: ಹಾಂ ಸರ್,
0: ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೂ ಕೂಡ.
1: ಓಕೆ ಸರ್, ಧನ್ಯವಾದ.
2: ಕಾಣ್ತಾ ಇದೆಯಲ್ರಿ ಫ್ರಿಜ್ 18,000,
3: ಅಯ್ಯೋ ನಿನ್ನ
2: ಟಿವಿ 14,000,
3: ಎಲ್ಲ ಇವಳ
2: ಈ ವಾಷಿಂಗ್ ಮೆಷಿನ್ 8,000,
3: ಶಿವನೇ ಗತಿ,
2: ಗ್ಯಾಸ್ ಸಿಲಿಂಡರ್ 10,000,
3: ರಾಮ ರಾಮ.
4: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡ್ಸೋದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
3: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?
2: ಅಯ್ಯೋ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ತಮ್ಮ ಹೆಸರು ಹೇಳಿ.
3: ವಿಜಯಪುರದಿಂದ ಪ್ರಮೋದ್ ಕುಲಕರ್ಣಿ ಅಂತ ಹೇಳಿ ಮಾತಾಡೋ ಸರ್.
2: ಪ್ರಮೋದ್ ಕುಲಕರ್ಣಿ ಅವರು, ಏನ್ ಮಾಡ್ತೀರಿ ಪ್ರಮೋದ್ ಅವ್ರಿ? ತಾವು
3: ಸರ್ ರಿಟೈರ್ಡ್ ಆಗಿವಿ ಸರ್. ನಿಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತು ಸರ್, ವಿಜಯಪುರ ಆಕಾಶವಾಣಿಯಿಂದ ಸರ್.
2: ಯಾವ ಕಾರ್ಯಕ್ರಮಗಳು ಹೆಚ್ಚು ಇಷ್ಟ ಆಗ್ತಾವ್ರಿ?
3: ಹೆಜ್ಜೆ ರೊಟ್ಟಿ ಚೌಳಿಕೆ ಸರ್. ಆಮೇಲೆ ಉಲಿನಲ್ಲಿ ಅಂತೂ ಪ್ರತಿ ವಾರ ಬರ್ತಾ ಇದ್ವಿ ಸರ್.
2: ಹೇಳಿ
3: ಸರ್, ನೀವು ಕಾಲ್ ತೊಗೊಂಡಿದ್ ಸರ್.
2: ಧನ್ಯವಾದ.
3: ಹ್ಞೂ ಸರ್.
2: ಈಗ ಯಾವ ಚಿತ್ರಗೀತೆ?
3: ಸರ್ಪಂಜರಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹಾಕ್ಬೇಕು ಸರ್. ಪಿ ವಿ ಶ್ರೀನಿವಾಸ್ ಪಿ ಸಿ ಸರ್ ಆಡಿದ್ರು ಸರ್.
2: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಧನ್ಯವಾದ ಧನ್ಯವಾದಗಳು ಸರ್. ಧನ್ಯವಾದ ಸರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಂದಿನ ಕರೆ ಅಂತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು?
3: ನಾವು ಮುತ್ತಣ್ಣ ಚಿತ್ರದ ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಸರ್.
2: ಮುತ್ತಣ್ಣ ಅವರು?
3: ಹೌದು ಸರ್.
2: ಏನ್ ಮಾಡ್ತೀರಿ ಮುತ್ತಣ್ಣ?
3: ನಮ್ದು ಕಿರಣಿ ಸ್ಟೋರ್ ಇದೆ ಸರ್. ನಾವು ನಮ್ಮ ತಮ್ಮ ಅರ್ಧ ನಾವು ಕುಂತ್ಕೊಂಡಿರ್ತೀವ್ರಿ. ಅವರು ರೇಡಿಯೋ ಕೇಳ್ತಾರೆ, ನಾವು ಕೇಳ್ತೀರಿ.
2: ಈಗ ಯಾವ ಚಿತ್ರ ಗೀತೆ ಪ್ರಸಾರ ಮಾಡ್ಬೇಕು ಈಗ?
3: ಇವತ್ತು ನಮಗಾಗಿ ರವಿಚಂದ್ರ ನವೀನ ಇದೆ ಶ್ರೀರಾಮಚಂದ್ರ ಚಿತ್ರದಿಂದ. ಅದೊಂದು ಗೀತೆ ಇದೆ ಸರ್, ಅವ್ರು ಸ್ವಲ್ಪ ಒಂದು ಗೀತೆ ಚೆನ್ನಾಗಿದೆ ನೋಡಿ ಸರ್. ಸುಂದರಿ ಸುಂದರಿ ಸು ಅಂತಂದ ಅವರು ಬಹಳ ಸ್ವಲ್ಪ ತಗೊಂಡು ನುಡಿಯಲ್ಲಿ ಹಾಡ್ತಾರ ನೋಡಿ ಸರ್.
2: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ
3: ಬನ್ನಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಶ್ನೆಗೆ ತಮ್ಮ ಕರೆಗೆ ಒಂದು ಗೀತೆ ಕೇಳಿ. ಹಲೋ.
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ.
4: ಶರಣಪ್ಪ ಸರ್,
3: ಶರಣಪ್ಪ ಅವ್ರು ಎಲ್ಲಿಂದ?
4: ಉತ್ನಾಳ ಸರ್.
3: ಉತ್ನಾಳ?
4: ಹೌದು ಸರ್.
3: ಏನ್ ಮಾಡ್ತೀರಿ ಉತ್ನಾಳದಲ್ಲಿ ತಾವು?
4: ನಾವು ರೈತರಿದ್ದೇವೆ ಸರ್.
3: ಏನ್ ಬೆಳೆ ಅದಾರ ಈಗ?
4: ನಾವು ಹತ್ತಿ ಹಾಕಿವ್ರಿ ಸರ್.
3: ಯಾವ್ದ್ರ ಹತ್ತಿ ರೀ?
4: ಹಾ, ಹತ್ತಿ ಹತ್ತಿ ಹಾಕಿವ್ರಿ.
3: ಈಗ ಮಳೆ ಇಲ್ಲ, ಯಾವ ರೀತಿ ಅದಾರ ಬೆಳಿ?
4: ಏ ಅಷ್ಟೇ, ಸ್ವಲ್ಪ ಮುಂದೆ ಮತ್ತಿಗೆ ಅದ್ರಿ, ಮನೆ ಇದ್ದಾಗೆ ಹಾಕಿದ್ರು ನಾವು. ಹಾ, ಈಗ ಸ್ವಲ್ಪ ಹಾಕಿದ್ರಿ. ಅದೇ ಕಸ ತೆಗಿಲ ಬಂದಿರ ಸರ್.
3: ಒಳ್ಳೆಯದು. ಈಗ ಒಂದು ಚಿತ್ರಗೀತೆ ಪ್ರಸಾರ ಮಾಡೋಣ ಅಂತ, ಯಾವ್ದು ಹೇಳಿ?
4: ಇದು ಶ್ರಾವಣ ಬಂತು ಫಿಲಿಮ್ನಿಂದ ಸರ್.
3: ಇದೀಗ ಶ್ರಾವಣ ಬಂತು ಗೀತೆಯಿಂದ ಚಿತ್ರದಿಂದ ಪ್ರಸಾರ ಆಗಿದೆ ರೀ.
4: ಅದು ಆಗಿದ್ರಿ? ಅದೇ ಶ್ರಾವಣ ಬಂದಾಗ ಸರ್.
3: ಆಯ್ತು, ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ.
4: ಕರೆ
3: ಮಾಡೋಕ್ಕೆ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆ ನಿಮಗಾಗಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ಆಕಾಶವಾಣಿ ವಿಜಯಪುರ.
3: ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು?
3: ಸರ್ ಗಂಗಪ್ಪ ಅಂತ ಸರ್, ಗಂಗಾವತಿ ತಾಲೂಕು ಇಲ್ಲಿ ಏರಿಯಾದಿಂದ.
2: ಗಂಗಾವತಿ ತಾಲೂಕಿನಿಂದ ತಾವ್ ಕರೆ ಮಾಡ್ತಾ ಇದ್ರಿ ಗಂಗಪ್ಪ ಅವರು? ಏನ್ ಮಾಡ್ತಿರ್ ತಾವ್?
3: ನಾ ಟೈಲರಿಂಗ್ ಮಾಡ್ತೇನ್ರಿ ಸರ್.
2: ಯಾವ ಟೈಲರ್? ಏನೇನೆಲ್ಲ ಹೊಲಿತೀರಿ? ಯಾವ ರೀತಿ ನಡೀತಾ ಇದ್ದೀರಿ ತಮ್ಮ ಬಿಸ್ನೆಸ್?
3: ದೀಪಾವಳಿ ಬರಲಿಲ್ಲ ಸರ್. ದೀಪಾವಳಿ ಹತ್ರ ಬಂತಂದ್ರೆ ಅವಾಗ ಜೋರ್ ಸರ್.
2: ಈಗ ಯಾವ ಗೀತೆ ಕೇಳಲು ತಾವು ಈ ಕರೆ ಮಾಡಿದ್ರಿ?
3: ಸರ್ ಶ್ರಾವಣ ಬಂತು ಸರ್ ಚಿತ್ರ.
2: ಈಗ ಶ್ರಾವಣ ಬಂತು ಚಿತ್ರದಿಂದ ಎರಡು ಗೀತೆ ಪ್ರಸಾರ ಆದವ್ರಿ. ಕಾರ್ಯಕ್ರಮ ಕೇಳ್ತಾ ಇಲ್ಲ ತಾವು.
3: ಮಸಣದ ಹೂವು. ಅದರಲ್ಲಿ ಕನ್ನಡ ನಾದೇನೋ ಕರಾವಳಿ ಅಂತ ಇದೆಯಲ್ಲ ಸರ್.
2: ಆ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ನಮಸ್ಕಾರ ಸರ್.

0: ಕೇಳಿದ್ರೆ ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
0: ಸುಧೀಂದ್ರ ಅವರು ಹೇಳಿ, ಯಾವ ಗೀತೆ ಪ್ರಸಾರ ಮಾಡ್ಬೇಕ್ರಿ?
1: ನಮಗೆ ನಮಗೆ ಚಲಿಸುವ ಮೋಡಗಳು, ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಹ್ಞೂ
0: ಹ್ಞೂ ಹ್ಞೂ, ಆ ಗೀತೆ ಭಾಳ ಇಷ್ಟ ರೀ.
1: ಓಕೆ ಸರ್. ಹ್ಞೂ
0: ಹ್ಞೂ,
1: ಯಾಕಂದ್ರೆ ಕನ್ನಡದ ಬಗ್ಗೆ ಭಾಳ ಚೆನ್ನಾಗಿ ಹಾಡಿನಲ್ಲಿ ಹೇಳಿದರು.
0: ಆ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ, ಥ್ಯಾಂಕ್ ಯು.
0: ನಮಸ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಲವರೇ, ಕಾರ್ಯಕ್ರಮದ ಕೊನೆಯ ಕರೆಯನ್ನು ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ವಿಜಯಪುರ, ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು?
3: ನಾ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಸರ್.
2: ಹಾಂ ಹೇಳಿ ಸುರೇಶ್ ಕುಲಕರ್ಣಿ ಅವರೇ.
3: ನಮ್ಗೆ ಅಮೃತ ದಾರಿ ಅಂತೇಳಿ ಒಂದು ಪಿಕ್ಚರ್.
2: ಅದರಿಂದ ಯಾವ್ದು ಬೇಕ್ರಿ?
3: ಅದು ಅಮೃತ ದಾ ಈ ಅಮೃತ ದಾರಿ ಅಂತ ಹಾಡಿದ್ದ ನೋಡ್ತಾರೆ ಅದೇ.
2: ಆ ಗೀತೆ ಇಷ್ಟ ರೀ ತಮಗ?
3: ನೋಡಿ ಸರ್,
2: ಅಮೃತಧಾರೆ ಚಿತ್ರದಲ್ಲಿ ನೀ ಅಮೃತಧಾರೆ ಆ ಗೀತೆ ಮೂಡಿ ಬರ್ತಾ ಇದೆ. ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಈ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕರೆ ಮಾಡಿ, ಶ್ರವಣ ಬಂತು, ಚಂದವಳ್ಳಿಯ ತೋಟ, ಅಂಬರ, ಶಬ್ದವೇದಿ, ಶರಪಂಜರ, ಶ್ರೀರಾಮಚಂದ್ರ, ಮತ್ತೆ ಶ್ರವಣ ಬಂತು, ಮಸಣದ ಹೂವು, ಚಲಿಸುವ ಮೋಡಗಳು ಹಾಗೂ ಅಮೃತಧಾರೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ತಾವು ಮತ್ತೆ ಮತ್ತೆ ಕರೆ ಮಾಡ್ತಾಯಿರಿ. ಕರೆ ಸಿಗದವರು ನಿರಾಶರಾಗಬೇಡಿ, ಮುಂದಿನ ಕಾರ್ಯಕ್ರಮದಲ್ಲಿ ತಮಗೆ ಕರೆ ಸಿಗಲಿ. ಹಾಗೂ ಕರೆ ಸಿಕ್ಕವರು ಮತ್ತೆ ಮತ್ತೆ ಕರೆ ಮಾಡದೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಇದುವರೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 5:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಉದ್ಯೋಗ ವಾರ್ತೆಗಳು
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 750. ವಿದ್ಯಾರ್ಹತೆ, ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾ ಮತ್ತು ಬಿಇಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಮತ್ತು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಆಗಸ್ಟ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kea ಅನ್ನು ನೋಡಬಹುದು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPSನಲ್ಲಿ ಖಾಲಿ ಇರುವ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 11,403. ವಿದ್ಯಾರ್ಹತೆ, ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWBD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 800.

₹50, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಮತ್ತು ಮಾಜಿ ಸೈನಿಕರಿಗೆ ಹಾಗೂ ಡಿಇಎಸ್ಎಂ ಅಭ್ಯರ್ಥಿಗಳಿಗೆ ₹175 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ibps.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಖಾಲಿಯಿರುವ ಫಾರೆಸ್ಟ್ ಅಬ್ಸರ್ವರ್ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 675. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 32 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಪುರುಷ ಅಭ್ಯರ್ಥಿಗಳಿಗೆ ₹200, ಇನ್ನು ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ ₹100 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪುರುಷ ಅಭ್ಯರ್ಥಿಗಳಿಗೆ ₹100, ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ ₹50 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ arany.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆಗಳು. ನಿಲಯದ ಕಾರ್ಯಕ್ರಮಗಳು ಹೀಗಿವೆ. ಇಂದು ಸಂಜೆ 6:10 ಚಜ್ಜಿ ರೊಟ್ಟಿ ಚೌಳಿಕೈ, ನಂತರ ನೀತಿಕತೆ. 6:30 ರಸವಾರ್ತೆಗಳು. 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮನೋಜಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸಿದ್ದರಾಯ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡಿಕಿ ಗ್ರಾಮದ ರಮೇಶ್ ಚನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಕೇಳುವಿರಿ. 7:45 ವಿಧಾನ ಮಂಡಲದಲ್ಲಿ ಇಂದು 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮ. ಇದರಲ್ಲಿ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಏಕಲವ್ಯ ಮತ್ತು ಪ್ರಶಸ್ತಿಯನ್ನು ವಿಜೇತರಾದ ರಾಘವೇಂದ್ರ ಅವರೊಂದಿಗೆ ಸಂದರ್ಶನವಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನಗಲ್ ಅವರಿಂದ ಶಾಸ್ತ್ರೀಯ ಗಾಯನ ಕೇಳುವಿರಿ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು ಹೀಗಿವೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTVಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್.

0: make life easy.
1: Toll free 1-800-420-2233.
2: ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಸಂಗೀತ ಕಾರ್ಯಕ್ರಮ ಬಿತ್ತರವಾಗುವುದು. ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ, ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, ಇದರಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ್ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳೊಂದಾದ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ. ಇವಿಷ್ಟು ನಾಳೆ ಮಧ್ಯಾಹ್ನ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಇನ್ನು ಸಂಜೆ ಪ್ರಸಾರ ಕಾರ್ಯದಲ್ಲಿ ಸವಿಗಾನ ಮಧುರ ಗೀತೆ ಚಿತ್ರಗೀತೆಗಳನ್ನು ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. 6:00 ನಾಳಿನ ಕಾರ್ಯಕ್ರಮ ಮತ್ತು ನಾಡಿದ್ದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಜಜಿ ರೊಟ್ಟಿ, ನಂತರ ನೀತಿಕತೆ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ನಮ್ಮ ನಿಲಯದಿಂದ ಜನಪದ ಸಂಗೀತ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಕನ್ನಡ ಭಾರತಿ. 10:00 ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಆಕಾಶವಾಣಿ ವಿಜಯಪುರ. ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಒಟ್ಟು ಹೇಳಿ ಸಮಯಕ್ಕೆ ಬರಂಗಿಲ್ಲ ನೋಡು ಮಾರೆ ನೀನು. ಇದೇ ನೋಡು ಆಡಿದಂತೆ ನಡ್ಕೊಳಕ್ಕೆ ಆಗಲ್ಲ ನಿನ್ನ ಕೈಲಿ. ಟ್ರೈನಾಗ ಹೊಂಟೀವಿ ಈಗ, ನಾವು ಬಂದ್ಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ತೊಗೊ ಆನಂದ.
1: ಆಯ್ತು ಸರ್. ಏನು ಸರ್ ತಲಾ ಆಯ್ತು ರೀ?
0: ಇಲ್ಲ ತೋ ಇರಲಿ, ಈಗ ನಾವು ಹೊಂಟೇವು, ಈಗ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ ತೊಗೊ ನಿನ್ನ ಜೊತೆ. ಹಾಂ
1: ಸರಿ. ಸರ್ ಸರ್
0: ಯಾರು?
1: ನಾ ಸರ್ ಆನಂದ್ ರೀ.
0: ಬಾ ಬಾ ಬಾ ಬಾಕ್ಲ ಬಾ.
1: ಬಂದು ಸರ್. ಏನು ಸರ್ ನೀವು ಮೊನ್ನೆ ಟ್ರೈನ್ ಸ್ವಲ್ಪ ನನಗೆ ಲೇಟ್ ಆಯ್ತು ಬರೋದು.
0: ಅಲ್ಲಪ್ಪ ನಿನಗೆ ಎಷ್ಟು ಸಲ ಹೇಳ್ತೀನಿ ನಾವು, ಒಂದರೆ ಹೇಳಿದ ಸಮಯಕ್ಕೆ ಬರೋದು. ಒಂದು ಸ್ವಲ್ಪ ನೀ ಏನು ಆಡಿರ್ತೀಯಲ್ಲ ಅದಕ್ಕೆ ರೀ ನಡ್ಕೊಳ್ಳೋದು. ಟ್ರೈನ್ ಹೇಳಕ್ಕತ್ತೇವು 2 ನಿಮಿಷದ್ದು ಐತಿ ಟ್ರೈನ್ ಹೇಳಕತ್ತೇವು. ಇನ್ನೊಂದು ನೀ ಚಹಾ ಕುಡಿತೀನಿ, ಇನ್ನೊಂದು 5 ನಿಮಿಷ ಬರ್ತೀನಿ ರೀ. ಹಿಂಗಂದ್ರೆ ಹೆಂಗಪ್ಪ ನಿಂದು ಸಮಯ ಪ್ರಜ್ಞೆ ಬೇಕಲ್ಲ.
1: ಅವು ಖರೆ ಸರ್. ಮನ್ಯಾಗ ಏನಂದ್ರಿ ಚಾ ಮಾಡ್ತೀವಿ ಜಲ್ದಿ. ಇಷ್ಟು ಮನೆ ಟ್ರೈನ್ ಇರ್ತೈತಿ ಬಿಡು, ಇನ್ನೂ ಅನೌನ್ಸ್ಮೆಂಟ್ ಆಗಿ 10 ನಿಮಿಷ ಹೋಗ್ತೈತಿ. ಯಾಕೆ ಇದು ಕುಳಿದು ಹೋಗತ್ತೆ ಅಂದ್ರೆ ಸರ್ ಅದಕ್ಕೆ ನಾ ಸರ್ ಬರೋದು ಲೇಟ್ ಆಯ್ತು. ಕುಳಿದು ಬರುತ್ತೆ ಅಷ್ಟೊಳಗೆ ಟ್ರೈನ್ ಹೊರಟೈತಿ ರೀ.
0: ಅಲ್ಲಪ್ಪ ಅವಕ್ಕೆ ಟ್ರೈನಿಗೆ ಸಮಯ ಅವಕ್ಕೆ ಟ್ರೈನ್ ಟೈಮಿಂಗ್ ಇರ್ತದೆ. ಆ ಟೈಮ್ದೊಳಗೆ ನಾವು ಅದಕ್ಕಿಂತ ಮುಂಚೆನೇ ಇರ್ಬೇಕು ನಾವು 2 ನಿಮಿಷ ಮುಂಚೆ. ಹ್ಞೂ ನೀ ಬಿಟ್ಟು ಅದೇ ಹೋದ ಮೇಲೆ ಬರ್ತೀವಿ ಅಂತಂದ್ರೆ ನಿಂದು ಸಮಯ ಪ್ರಜ್ಞೆ ಹೆಂಗೈತಿ ಇದು? ಹಾಂ ಒಂದು ಯಾವುದು ಮಾಡಬೇಕಂದ್ರೆ ನೀ ಸಮಯ ಪ್ರಕಾರ ಮಾಡಬೇಕಾಗತ್ತೆ. ಒಂದು ಮುಂಜಾನೆ ಏಳೋದಾಯಿತು, ಊಟದ್ದಾಯಿತು, ಯಾವುದೇ ನೀ ಶಿಸ್ತುಬದ್ಧವಾಗಿ ಕಲಿತರೆ ಮಾತ್ರ ಮುಂದೆ ಬರ್ತೀಯಪ್ಪ. ಏನು ಸಮಯ ಪ್ರಜ್ಞೆ ಯಾವಾಗಲೂ ನೀ ಇಟ್ಕೋಬೇಕು. ಯಾವುದೇ ಯಾರಿಗೂ ಒಬ್ಬರು ಒಂದೇನು ವಚನ ಕೊಟ್ಟಿರ್ತೀಯಲ್ಲ ಆ ವಚನ ಪೂರೈಸೋಕ್ಕೆ ನೀನು ಪ್ರಯತ್ನ ಪಡಬೇಕು. ಆ ಸಮಯ ಹೇಳಿದ ಸಮಯಕ್ಕೆ ನೀವು ಹೋಗಬೇಕು, ಹೇಳಿದ ಸಮಯಕ್ಕೆ ಅವ್ರು ನಡ್ಕೋಬೇಕು. ಅಂದಾಕರೆ ನಿಂದು ಏನು ಮೇಲೆ ನಿನ್ನ ಮೇಲೆ ವಿಶ್ವಾಸ ನಂಬಿಕೆ ಇವೆಲ್ಲ ಇರ್ತಾವೆ, ಅದರಿಂದ ನಿಂದು ಜೀವನ ಸುಖವಾಗುತ್ತೆ. ನೀನು ಬಿಟ್ಟು ಏ ಬರ್ತೀನಿ ರೀ ಅಂತಂದು ಸಮಯ ಹಾಳು ಮಾಡ್ಕೊಂಡೆ ಅಂದ್ರೆ ನಿಂದೆಲ್ಲನೂ ಹಾಳಾಗ್ತದೆ. ಮೊನ್ನೆ ನಿನಗೊಂದು ಇಂಟ್ರೂ ಬಂದಿತ್ತು ಗೊತ್ತೇನೆ?
1: ಹೌದು ಸರ್.
0: ಮತ್ತು ನೀ ಎಷ್ಟು ಗಂಟೆಗೆ ಹೋದಿ?
1: ಅದು ಇಂಟ್ರೂ 9ಕ್ಕೆ ಸರ್. ನಾ 9:45 ಆಗಿ ಸರ್ ಹೋಗುತ್ತೆ ನಾಳೆ.
0: ಮತ್ತೆ ಅಲ್ಲಪ್ಪ ಸಮಯ ಮೀರಿದ ಮೇಲೆ ಅವ್ರು ಹೆಂಗೆ ಕರ್ಕೋತಾರೆ ಹೆಂಗೆ ನಿನಗೊಳಗೆ? ಹಾಂ ಸಮಯ ಪ್ರಜ್ಞೆ ನಿನಗಿತ್ತಲ್ಲ. 9 ಗಂಟೆ ಕಡೆ 9 ಗಂಟೆಗೆ ಐತೆ ನನಗೆ ಗೊತ್ತಿತ್ತಿಲ್ಲ ನಿನಗೆ ಇಂಟ್ರೂ
1: ಗೊತ್ತೈತೆ ಸರ್.
0: ಮತ್ತು ನೀವು ಹೋಗಿದ್ದು 9:45ಕ್ಕೆ ಹೋಗಿ 45 ನಿಮಿಷ ಲೇಟಾಗಿ ಹೋದ್ರೆ ನಿನ್ನ ಹೋಯ್ತಲ್ಲ ನಿನ್ನ ಜೀವನದ ಒಂದು ಘಟ್ಟ ಇತ್ತದು. ಇಂಟ್ರೂ ಹೋಗಿದ್ದು ಎಲ್ಲ ನಿನ್ನ ಕಡೆ ಅರ್ಥ ಇತ್ತು. ಏನು ಮಾಡಿದಿ? ಒಂದು ನಿರ್ಲಕ್ಷ್ಯ ಮಾಡಿದೆ, ಸಮಯಕ್ಕೆ ನಿರ್ಲಕ್ಷ್ಯ ಮಾಡಿದೆ. ಒಂದು ನೀ ಸಮಯ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅದು ನಿಂದಿದ್ದನೇ ಹೋಗಿಬಿಡ್ತು. ಹ್ಞೂ ಅದು ಹೋಗಿ ನಿಮ್ಮ ಗೆಳೆಯರಿಗೆ ಹತ್ತು, ನಿನಗೆ ಅದು ಸಿಗಲಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳು.
1: ಹಾಂ ಸರ್.
0: ಒಂದು ದಿವಸ ಮನ್ಯಾಗ ತಾಯಿ ಬೈತಾಯಿದ್ಲು ಹುಡುಗರು, ಒಂದು ಹಲ್ ತಿಕ್ಕೊಳ್ಳೊಮ್ಮ ನೀರು ಚಾಲು ಮಾಡಿದ್ರೆ ಅದು ಬೈತಿದ್ಲು. ಏನು ಒಮ್ಮ ಕೆಲಸಕ್ಕೆ ಎಲ್ಲರೇ ಒಟ್ಟವ ಹಸಿಗೆ ಚಂದಾಗಿ ಇರ್ತಿದ್ದಿಲ್ಲ ಅದಕ್ಕೆ ಬೈತಿದ್ಲು. ಅವು ಎಲ್ಲ ಒಂದು ದಿವಸ ಬೈದು ಅವ ಒಂದು ಸಲ ಏನು ಮಾಡಿದ, ನನ್ನ ನೌಕರಿ ಹತ್ತಿರ ಹತ್ತಲಕ್ಕ ನೀ ಮನೇನೇ ಬಿಟ್ಟು ಹೋಗ್ತೀನಿ ತಂದಿದ್ದು.
1: ಹಾಂ
0: ಆಮೇಲೆ ಒಂದು ದಿವಸ ಇಂಟ್ರಿಗೂ ತಯಾರಾಗಿದ್ದಾಕೆ ದೊಡ್ಡವಾದ ಮೇಲೆ ಇಂಟ್ರಿಗೆ ತಯಾರಾಗಿ ಹೊಂಟಿದ್ದ. ಅವರವ ಹೇಳಿದ್ರು ಚಲೋ ಇಂಟ್ರಿವ್ಯೂ ಮಾಡ್ಕೊಂಡು ಹೋಗಪ್ಪ ಅಂತಂದು ಹೇಳಿದ್ಮೇಲೆ ಅವನಿಗೆ ಅದು ಏನಾಗಿತ್ತು, ದಿವಸ ತಾಯಿ ಹೇಳಿದ ಕೆಲಸಗಳು ರೂಢಿಯಾಗಿದ್ದು. ಅವ ಹಾಗೆ ಆಫೀಸ್ಗೆ ಹೊಂಟಿದ್ದ, ಆ ನೀರು ಪೈಪ್ ಅಲ್ಲಿ ತಳಗ ರೋಡಿಗೆ ಬಿದ್ದಿತ್ತು. ಆ ನೀರನ್ನು ತೊಗೊಂಡು ಹೋಗಿ ಗಿಡಕ್ಕೆ ಹಾಕಿದ, ಗಿಡಕ್ಕೆ ಬಿಟ್ಟ. ಮುಂದೆ ಹಂಗೆ ಹೋದ ಆಫೀಸ್ನಾಗ, ಅಲ್ಲಿ ಮುಂದಗಡೆ ಕಾರ್ಪೆಟ್ ಹಾಕಿದ್ರಲ್ಲ ಅದೇ ವ್ಯತ್ಯಾಸ ಆಗಿತ್ತು. ಅದು ತಂತಾನೆ ಅವ ಮತ್ತು ಆ ಕಾರ್ಪೆಟ್ ಇದು ನೋಡಿ ಅದನ್ನು ಸೀದಾ ಮಾಡ್ದ. ಆಮೇಲೆ ಇದು ಹೆಂಗೆ ಮಾಡ್ಕೋತ ಒಳಗು ಆ ನಳ ಚಾಲು ಇತ್ತು, ಆ ನಳ ಇವು ಎಲ್ಲ ಬಂದ್ ಮಾಡ್ದ. ಇದನ್ನೆಲ್ಲ ಅಲ್ಲಿ ಅವ ಏನು ಇಂಟ್ರೂ ತೊಗೋತಿದ್ದಲ್ಲ ಅವ ಮ್ಯಾನೇಜರ್, ಅದನ್ನೆಲ್ಲ ದೂರಿಂತ ನೋಡಿದ್ದವ. ಅವ ಒಳಗೆ ಇವ ಇಂಟ್ರೂ ಒಳಗೆ ಹೋದಲ್ಲ, ಅವಾಗ ಹೋದ್ಮೇಲೆ ಅವನಿಗೆ ಏನಂದ, ನೀ ಇಂಟ್ರೂ ತೊಗೊಳಿಲ್ಲ ಅವ್ನಿಗೆ ಇಂಟ್ರೂ, ಕೆಲಸಕ್ಕೆ ಯಾವಾಗ ಬರ್ತೀಯಪ್ಪ ಅಂತ ಕೇಳಿಬಿಟ್ಟು. ಇದೆಲ್ಲ ಯಾಕಾಯಿತು ತಂದು ವಿಚಾರ ಮಾಡಿದಾಕರೆ ಅವ್ರ ತಾಯಿ ಏನು ದಿವಸ ಅವನಿಗೆ ಬೈದು ಏನು ರೂಢಿ ಮಾಡಿದ್ಲಲ್ಲ ಅದು ಅವನಿಗಿಲ್ಲಿ
1: ಕೆಲಸಕ್ಕೆ ಬಂತು.
0: ಸೊ ಸಮಯ ಪ್ರಜ್ಞೆ ಒಳಗೂ ಅವ ಒಟ್ಟು ತಾಯಿ ಹೇಳಿದ್ದ ಒಂದು ಸಮಯ ಅಂದ್ರೆ ಟೈಮ್ ಸರಿಯಾಗಿ ಟೈಮಿಗೆ ಬಂದ, ಆ ಕೆಲಸಗಳು ಮಾಡ್ಕೋತೂ ಬಂದ, ಒಂದು ರೀತಿಯಿಂದ ಅವನಿಗೆ ನೌಕರಿ ಬೇಗ ಆಗಿಬಿಡ್ತು. ಸೊ ಹಿಂಗೆ ಒಂದೊಂದು ಏನಿರ್ತಾವೆ, ಬೈದದ್ದನ್ನು ನಾವು ತೊಗೋಬೇಕು. ನಾ ಏನು ನಿನಗೆ ಈಗ ಬೈತಾ ಇದ್ದೀನಲ್ಲ ಸಮಯ ಪ್ರಜ್ಞೆ, ಇದನ್ನು ಸ್ವಲ್ಪ ನೀನು ರೂಢಿ ಮಾಡಿಕೊಂಡು ಅಂದರೆ ಈ ಸರ್ ಬೈದಾರತ್ ಒಂದು ದಿವಸ ನೀನು ಒಂದು ಸಮಯಕ್ಕೆ ರೂಢಿ ಹಾಕು, ನೋಡಿ ನಿಂದ ಭವಿಷ್ಯ ಚೇಂಜ್ ಆಗುತ್ತೆ ನೋಡು.
1: ಸರ್ ತಪ್ಪಾಯ್ ಸರ್, ಇನ್ಮೇಲೆ ನಾ ಏನು ಮಾಡ್ತೀನಿ ರೀ, ಸಮಯ ತಕ್ಕಂಗೆ ನಡೀತೀನಿ ಸರ್.
0: ಆಯ್ತು
1: ನಂದು ತಪ್ಪೇ ರೀ, ಯಾರು ನಮ್ಮ ದೋಸ್ತರು ಬೈತಿರ್ತಾರೆ ನನಗೆ, ಹೇಳಿ ಟೈಮಿಗೆ ಬರೋಂಗಿಲ್ಲ, 5 ನಿಮಿಷ ಬರ್ತೀವಿ ಅಂತ ಹೇಳಿ ಒಂದು ತಾಸು ಬಿಟ್ಟು ಬರ್ತೀವಿ.

0: ಮನಸ್ಸು ಮತ್ತೆ ಕಾಯ್ಕೋದು ಕೊಡುಪ ಅಂತ
1: ಸ್ವಲ್ಪ ಇವೆಲ್ಲ ನೀನು ಈಗ ಈಗ ಹಿಂದಿನೂ ಏನು ಆಗ್ಯಾವಲ್ಲ ಕೈ ಘಟನೆಗಳು ಅವನ್ನ ಸ್ವಲ್ಪ ನೆನಪು ಹಾಕು, ಸಮಯಕ್ಕೆ ಸ್ವಲ್ಪ ಇದು ಕೊಡು, ಏನ ಮಹತ್ವ ಕೊಡು, ಸಮಯಕ್ಕೆ ಮಹತ್ವ ಕೊಟ್ಟು ಸರಿಯಾಗಿ ಸಮಯಕ್ಕೆ ನಡ್ಕೋ. ಇಲ್ಲ ನಾನಲ್ಲೇ
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ?
5: ಅದನ್ನ ಯಾಕಂದ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
4: ಏಯ್ ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
5: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
4: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
6: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ಬಿಡ್ತೀರಿ?
1: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆ ಮನೆಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ.
2: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
4: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
5: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
6: ಕೇಳುಗರೆ, ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮನೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯಿ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡಿಕಿ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಕೇಳುವಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು. ನಂತರ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆಗಳು.
7: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಮುಖ್ಯ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ಏಕಚತ್ವಾರಿಂಶದಧಿಕತ್ರಯೋದಶಸಹಸ್ರಕೋಟಿ ರೂಪ್ಯಕಾಣಾಂ ಪಂಚಪರಿಯೋಜನಾಃ ಅನುಮೋದಿತಾಃ. ಯತ್ರ ಚತಸ್ರಃ ರೇಲ ಪರಿಯೋಜನಾಃ ಏಕಾರಾಜಮಾರ್ಗ ಪರಿಯೋಜನಾ ವರ್ತತೆ. ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವಃ ಅಸೂಚಯತ್ ಯತ್ ಸರ್ವಕಾರೇಣ ಪ್ರತಿವರ್ಷಂ ಪ್ರಾಯಃ 30-ಶತ ಅರ್ಬುದ ಅಮೆರಿಕಿ ಡಾಲರ್ ಮಿತಂ ಸಾರ್ವಜನಿಕ ನಿವೇಶಃ ಕ್ರಿಯತೆ, ಯೇನ ಸತತಾರ್ಥಿಕ ವಿಕಾಸಃ ಸಂವೃದ್ಧ್ಯತೆ. ಸರ್ವೋಚ್ಚ ನ್ಯಾಯಾಲಯಃ ನೀಟ್ ಯುಜಿ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಾತ್ ಪರಂ ಪರೀಕ್ಷಾ ಪರಿಷ್ಕಾರೆ ರಾಧಾಕೃಷ್ಣನ ಸಮಿತ್ಯಾಃ ಸಂಸ್ತುತೀನಾಂ ಕ್ರಿಯಾನ್ವಯನಾಯ ಕೇಂದ್ರ ಸರ್ವಕಾರಸ್ಯ ಪ್ರತಿವಚನಂ ಐಚ್ಛತ್. ಕೊಲಂಬಿಯಾ ದೇಶೆ ಭೀಷಣ ಭೂಕಂಪೇನ ಮೃತಾನಾಂ ಸಂಖ್ಯಾ 12-300 ಯಾವತ್ ಪ್ರವರ್ಧಿತಾ. ಅಪಿ ಚ ಭಾರತೇನ ಪ್ರಥಮ ನಿಕಷ ಸ್ಪರ್ಧಾಯಾಂ ಶ್ರೀಲಂಕಾದಲಂ 65-100 ಧಾವನಾಂಕೈಃ ಪರಾಜಿತಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಮುಪವಿಷ್ಟೇನ ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಏಕಚತ್ವಾರಿಂಶದಧಿಕತ್ರಯೋದಶಸಹಸ್ರಕೋಟಿರೂಪ್ಯಕಾಣಾಂ ಪಂಚಪ್ರಮುಖಪರಿಯೋಜನಾನಾಂ ಅನುಮೋದನಂ ಕೃತಂ.

0: ಅರಿಯಾಗಿರುವುದರಿಂದ ವಿಶ್ವದ ಎಲ್ಲಿಂದಲೋ ಬಂದು ರಸ್ತೆಯ ಬದಿಯಲ್ಲಿ ರಾತ್ರಿ ಹೊತ್ತು ಹಳ್ಳಿಗರು ಮಾಡಿಕೊಡೋ ಬಿಸಿ ಬಿಸಿ ಊಟ ತಿಂದು ನಕ್ಷತ್ರಗಳನ್ನು ಎಣಿಸಿ ಕಣ್ತುಂಬ ತುಂಬಿಕೊಂಡು ವಾಪಸ್ಸಾಗ್ತಾರಂತೆ. ಆಕಾಶನ ಕಣ್ತುಂಬಿಕೊಳ್ಳೋದು ಅತ್ಲಾಗಿರಲಿ, ಕಣ್ತುಂಬ ತುಂಬಿಕೊಳ್ಳೋ ನಮ್ಮ ಕಣ್ಣೀರಿಗೆ ಈ ಜಗತ್ತಲ್ಲಿ ಬೆಲೆ ಇಲ್ಲ ನೋಡಿ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಒಂಟೆ ಹತ್ರೆ ಅದೇ ಸ್ವರ್ಗ, ಅದರ ಕಣ್ಣೀರಿಗೆ ಬಲು ಬೆಲೆ. ಬೆಲೆ ಅಂದರೆ ಸುಮ್ಮನೆ ಅಲ್ಲ, ವಜ್ರದ ಬೆಲೆ, ವೈಡೂರ್ಯದ ಮೌಲ್ಯ. ಇದಕ್ಕೆ ಕಾರಣ ಒಂಟೆ ಕಣ್ಣೀರಿಂದ ಸಾವಿರಾರು ಜೀವ ಉಳಿಯುತ್ತೆ. ಹಾವು ಕಚ್ಚದೋರಿಗೆ ಆ್ಯಂಟಿವೆನಮ್ ತಯಾರು ಮಾಡೋದು ಒಂಟೆ ಕಣ್ಣೀರ ಹನಿಯಿಂದಲೇ. ಒಂಟೆ ಕಣ್ಣೀರು ಇಂಥವರಿಗೆ ರಾಮಬಾಣ. ಒಂದು ಸಲ ಒಂಟೆ ಕಣ್ಣೀರು ಹಾಕಿದರೆ ಸಾಕು, ಸಾವಿರಾರು ಜನ ಜೀವ ಉಳಿದಂಗೆ. ಕಣ್ಣೀರಿಗೆ ಹಾನಿಕಾರಕ ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ಇದೆ. ದಿನದ 24 ಗಂಟೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅಂತ ಒಂಟೆ ಕಣ್ಣೀರು ಹರಿಸುತ್ತಲೇ ಇರುತ್ತದೆ. ಮರುಭೂಮಿಯಲ್ಲಿ ವಾಸ ಮಾಡುವುದರಿಂದ ಗಾಳಿ ಧೂಳಿನಿಂದ ರಕ್ಷಿಸಿಕೊಳ್ಳಲು ಆಗಾಗ ಕಣ್ಣು ಮಿಟುಕಿಸೋದು, ಕಣ್ಣಿಂದ ನೀರು ಚೆಲ್ಲುವುದು ಒಂಟೆಯ ರೂಟಿನ್. ವಿಶೇಷ ಅಂದರೆ ಮಂಗೋಲಿಯಾದಲ್ಲಿ ತಾಯಿ ಒಂಟೆ ತನ್ನ ಮರಿಗಳನ್ನು ತಿರಸ್ಕರಿಸಿದಾಗ ಅಲ್ಲಿ ಜನರು ಕೋಸ್ಲೋಕ್ ಅನ್ನೋ ಸಂಗೀತ ನುಡಿಸ್ತಾರಂತೆ. ಆಗ ಒಂಟೆ ತಾಯಿ ಬಾವುಕಳಾಗಿ ಕಣ್ಣೀರು ಸುರಿಸಿ ಓಡಿ ಬಂದು ಮಕ್ಕಳನ್ನು ಅಪ್ಪಿಕೊಳ್ತಾಳಂತೆ. ಹೀಗೆ ಒಂದು ಕಣ್ಣೀರು ಸುರಿಸೋದು ಒಂಟೆ ಸುರಿಸೋದೇ ತಡ. ಮೈಕ್ರೋಪಿಪೇಟ್ ಅನ್ನು ಸಣ್ಣದಾದ ವೈದ್ಯಕೀಯ ಗಾಜಿನ ಟ್ಯೂಬನ್ನು ಇಟ್ಟು ಕಣ್ಣೀರನ್ನು ಸಂಗ್ರಹಿಸ್ತಾರೆ. ಸಾಮಾನ್ಯವಾಗಿ ಒಂದು ಸಲ ಕಣ್ಣೀರು ಸುರಿಸಿದರೆ 0.5 ಮಿಲಿಲೀಟರ್ನಿಂದ 2 ಮಿಲಿಲೀಟರ್ ಹನಿಗಳು ದೊರೆಯುತ್ತವೆ. 20 ಹನಿಗಳಲ್ಲಿ 300 μg ರೋಗ ನಿರೋಧಕತೆ ಇರ್ತವಂತೆ. ಒಂದು ಒಂಟೆ ಕಣ್ಣೀರು ಹನಿಯಿಂದ 26 ಬಗೆಯ ಹಾವುಗಳ ವಿಷವನ್ನು ನಿವಾಳಿಸಿ ತೆಗಿಬಹುದು ಅಂತ ಸಂಶೋಧನೆಯೇ ಹೇಳ್ತಿದೆ. ಅಂದರೆ ಒಂಟೆ ಅಳುವೇ ಸ್ವರ್ಗ, ಅಳದೇ ಇರುವುದೇ ನರಕ. ಗುಜರಾತ್ನಲ್ಲೊಂದು ಸ್ವರ್ಗ ಇದೆ, ಭೂತ್ಪಟ್ಟಣ ಅಂತ ಇದರ ಹೆಸರು. ಈ ಊರಲ್ಲಿ ಕಾಲಿಟ್ಟರೆ 10-20 ಶತಮಾನಕ್ಕೆ ವಾಪಸ್ ಹೋಗ್ಬಿಡ್ತೀವಿ. ಇಲ್ಲಿರೋ ಕಲಾ ವೈಭವ ಮೀರಿಸುವ ಬಂಗಲೆಗಳು ಇನ್ನೆಲ್ಲೂ ಕಾಣೋಕೆ ಸಾಧ್ಯವೇ ಇಲ್ಲ. ಸುಮಾರು 150 ಹೆಚ್ಚು ಭವ್ಯ ಬಂಗಲೆಗಳು ಈ ಊರಿನ ಇತಿಹಾಸ ಇಮ್ಮಡಿಗೊಳಿಸಿದೆ. ಇಡೀ ಮೊಹಲ್ಲಾ ಒಂದೇ ರೀತಿಯ ವಿನ್ಯಾಸದ ಮನೆಗಳನ್ನು ಹೊಂದಿವೆ. ಇವುಗಳ ಇಂಟೀರಿಯರ್ ಸಂಯೋಜನೆ ಸೂಪರ್. ಒಂದು ಬಂಗಲೆಯ ಬಣ್ಣ ಕೆತ್ತನೆ ಮತ್ತೊಂದಕ್ಕೆ ಹೊಂದಿಕೊಳ್ಳುವಂತೆ ಅದರ ಮುಂದುವರಿದ ಭಾಗ ಎನ್ನುವಂತೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರುವ ಮನೆಗಳ ವಾಸ್ತುಶಿಲ್ಪವು 10-20 ಶತಮಾನದ್ದು. ಇವುಗಳಲ್ಲಿ ವಿಕ್ಟೋರಿಯನ್ ಕ್ಲಾಸಿಕಲ್ ಯುರೋಪಿಯನ್ ಶೈಲಿಯ ಕಿಟಕಿಗಳು, ಬಣ್ಣದ ಗ್ಲಾಸುಗಳು ಮತ್ತು ಸುಂದರವಾದ ಮರದ ಕೆತ್ತನೆಗಳಿಂದಾಗಿ ಇಡೀ ಬೀದಿಗೆ ಪರಂಪರೆಯ ಲುಕ್ ನೀಡಿದೆ. ಹಾಗಂತ ಈ ಬಂಗ್ಲೆಗಳಲ್ಲಿ ಮಾಲೀಕರು ವಾಸಿಸ್ತಿಲ್ಲ, ಅವರೆಲ್ಲರೂ ಮುಂಬಯಿ, ದೆಹಲಿ, ಆಫ್ರಿಕಾ, ಗಲ್ಫ್ ವಾಸಿಗಳು. ವೀಕೆಂಡಿಗೋ ವರ್ಷಕ್ಕೂ ಒಂದು ಬಾರಿ ಇಲ್ಲಿಗೆ ಬಂದು ಹೋಗ್ತಾರೆ. ಮಿಕ್ಕಂತೆ ಮನೆಗಳೆಲ್ಲವೂ ಗತವೈಭವವನ್ನು ಸಾರುತ್ತಾ ನಿಂತಿರುತ್ತವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ವಿಜಯಪುರದ ರಿಂಗ್ ರೋಡ್ರಲ್ಲಿ ಮೃತ ವ್ಯಕ್ತಿಯ ಅನಾಮಧೇಯ ವ್ಯಕ್ತಿಯ ಕಳೇಬರ ದೊರೆತಿದ್ದು, ಈ ಮೃತ ಅನಾಮಧೇಯ ವ್ಯಕ್ತಿಯ ಗುರುತು ಪತ್ತೆಯಾದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಚೇರಪಟ್ಟಿ ಹೀಗಿದೆ: ವಯಸ್ಸು ಅಂದಾಜು 45-50 ವರ್ಷ, ಎತ್ತರ 5'4" ಎತ್ತರ, 5.4 ಅಡಿ ಎತ್ತರ. ಚೆಹರೆ ದುಂಡು ಮುಖ, ಸಾದು ಕಪ್ಪು ಮೈಬಣ್ಣ, ನೆಟ್ಟನೆಯ ಮೂಗು, ತಲೆಯಲ್ಲಿ ಉದ್ದನೆಯ ಕಪ್ಪು ಬಿಳಿ ಮಿಶ್ರಿತ ಕೂದಲು, ಕಪ್ಪು ಬಿಳಿ ದಾಡಿ ಮೀಸೆ ಬಿಟ್ಟಿದ್ದು ಇದೆ. ಮೃತನು ಮೈಮೇಲೆ ಬಿಳಿಯ ಹಳೆಯ ಬಿಳಿಗೆರೆಯುಳ್ಳ ಹಾಫ್ ತೋಳಿನ ಶರ್ಟ್, ನೀಲಿ ಬಣ್ಣದ ಹಳೆಯ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ಈ ಚೆಹರೆಯುಳ್ಳ ವ್ಯಕ್ತಿಯ ಗುರುತು ಏನಾದರೂ ತಮಗಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ಗೋಲ್ ಗುಂಬಜ್ ಪೊಲೀಸ್ ಠಾಣೆಗೆ ತಿಳಿಸಲು, ಇಲ್ಲವೇ ಪೊಲೀಸ್ ಕಂಟ್ರೋಲ್ ರೂಮ್ ವಿಜಯಪುರಕ್ಕೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು.

0: ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,700 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟಿಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26ರಿಂದ 28ರವರೆಗೆ ಬೆಂಗಳೂರಿನ ಜಯಮಹಲ್ ಮುಖ್ಯರಸ್ತೆಯಲ್ಲಿ ಇರುವ ಚಾಮರ ವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತ

0: ಕಿಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
1: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇದೆ, ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ನೀಡುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
0: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆ

0: ಡಿಸ್ಕಸ್ ಮಾಡುವುದರ ಬಗ್ಗೆ ದ ವೇರಿಯಸ್ ವ್ಯಾಲ್ಯೂ ಎಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ನೀಡುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
1: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರೋಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ 2 ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ. ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3.25 ಕೋಟಿ ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರಪ್ಪ ಮನೋಜ್ ಅವರೊಂದಿಗೆ ಸಂದರ್ಶನ, ನಂತರ ಕಾಕಂಡಿಕೆ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
9: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
8: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
9: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
8: ಟೋಲ್ ಫ್ರೀ 1-800-420-2233.
10: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್, ಶಂಕರ್, ಮಾನೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರಿ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ, ಶೇಖರ್, ಶಂಕರ್, ಮಾನೋಜಿ ಅಂಥೇಳಿ. ಇವರು ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಇವರು ಮೆಕ್ಕೆಜೋಳ, ಕಬ್ಬು, ತರಕಾರಿ ಮತ್ತು ಹೈನುಗಾರಿಕೆಯನ್ನು ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಇವರು ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಶೇಖರ್, ಶಂಕರ್, ಮಾನೋಜಿಯವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ತಮಗೂ ನಮಸ್ಕಾರ. ನನ್ನ ಹೆಸರು ಶೇಖರ್ ಶಂಕರ್ ಮಾನೋಜಿ, ಸಾಕಿನ ಸಾವಳಗಿ, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟಿದ್ದು. ಮೊಟ್ಟ ಮೊದಲು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದೆ. ಅಲ್ಲಿಂದ ರಿಟೈರ್ಡ್ ಆದಮೇಲೆ ಕೃಷಿ ತಂದೆಯವರ ಮಾರ್ಗದರ್ಶನ ಮತ್ತು ಅವರ ದಾರಿಯಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ಸಾವಯವ ಕೃಷಿ ನನಗೆ ಹೆಚ್ಚು ಆಸಕ್ತಿದಾಯಕ ಮತ್ತು ಹೆಚ್ಚು ಅನುಕೂಲಕರವಾಗಿದೆ.
1: ಶೇಖರ್ ಅವರೇ, ತಮ್ಮ ಹೊಲ ಎಷ್ಟಿದೆ ರೀ?
2: ನನ್ನ ಹೊಲ 4 ಎಕರೆ 4 ಗುಂಟೆ ಇದೆ ಸರ್.
1: ತಾವು ಯಾವ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ?
2: ನಾನು ಸಾವಯವದಲ್ಲಿ ಕಬ್ಬು, ಮೆಕ್ಕೆಜೋಳ, ತರಕಾರಿ ಮತ್ತು ಇನ್ನಿತರ ಔಷಧಿ ಸಸಿಗಳನ್ನು ಕೂಡ ಬೆಳೀತಾ ಇದ್ದೀನಿ.
1: ತಾವು ಮಾತಾಡ್ತಾ ಹೇಳಿದ್ರಿ, ಕಬ್ಬು ಬೆಳಿತೀನಿ, ತರಕಾರಿ ಬೆಳಿತೀನಿ, ಹೈನುಗಾರಿಕೆ ಮಾಡ್ತೀನಿ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರಿ. ತಮ್ಮ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ಬೋದು. ಈ ಕಬ್ಬನ್ನು ಸಂಪೂರ್ಣ ಸಾವಯವದಲ್ಲಿ ಬೆಳಿತೀನಿ ಅಂತ ಹೇಳಿದ್ರಿ. ಈ ಕಬ್ಬನ್ನು ತಾವು 2 ಎಕರೆದಲ್ಲಿ ಬೆಳೆದ್ರಿ?
2: ಕಬ್ಬನ್ನು ಈಗ 2 ಎಕರೆದಲ್ಲಿದೆ ಸರ್. ಉಳಿದು 2 ಎಕರೆ 4 ಗುಂಟೆ ತರಕಾರಿ ಮತ್ತು ಮೆಕ್ಕೆಜೋಳ ಇದೆ. ಕಬ್ಬನ್ನು ನಾನು ಜೀವಾಮೃತ, ದಶಪರ್ಣಿ, ಗೋಕಪ್ಪಾಮೃತ, ಆಮೇಲೆ

0: ಮೀನಾರ್ಕ, ಆಮೇಲೆ ಬಯೋಚಾರ ಕುಣಪಜಲ, ಆಮೇಲೆ ಬಯೋಡೈಜೆಸ್ಟರ್ನ ನೀರು, ಆಮೇಲೆ ಪ್ರಾಣಿಗಳಿಂದ ಬರುವಂಥ ಎಲ್ಲ ತ್ಯಾಜ್ಯ, ಕುರಿ ಮೇಕೆಗಳಿಂದ ಬರುವಂಥ ತ್ಯಾಜ್ಯ, ಕೋಳಿಯಿಂದ ಬರುವಂಥ ಎಲ್ಲ ತ್ಯಾಜ್ಯಗಳನ್ನು ಬಯೋಸ ಸಂಗ್ರಹಿಸಿ ಅದಕ್ಕೆ ಪಂಪಿನ ಮೂಲಕ ಇಡೀ ತೋಟಕ್ಕೆ ನಾನು ನೀರು ಹಾಯಿಸ್ತಾ ಇದ್ದೀನಿ. ಇದರ ಜೊತೆ ಜೊತೆಗೆ ಕಬ್ಬನ್ನು ಮೌಲ್ಯವರ್ಧನಕ್ಕಾಗಿ ನಾನು ಸಾವಯವ ಬೆಲ್ಲ ಮತ್ತು ಕಾಕಂಬಿಯನ್ನು ತಯಾರು ಮಾಡ್ತಾ ಇದ್ದೀನಿ. PMFM ಸ್ಕೀಮ್ನಲ್ಲಿ ನಾನು ಸಾಲನ್ನು ಪಡೆದಿದ್ದು 50% ಅದಕ್ಕೆ ಸಬ್ಸಿಡಿ ಕೂಡ ಸಿಕ್ಕಿದೆ.
1: ತಾವು ಮಾತಾಡ್ತಾ ಹೇಳಿದ್ರಿ ಸಂಪೂರ್ಣ ಸಾವಯವದಲ್ಲಿ ಕಬ್ಬನ್ನು ಬೆಳಿತಾನಂತೇಳಿ, ಅದಕ್ಕೆ ಜೀವಾಮೃತ, ದಶಪರ್ಣಿ, ಗೋಕೃಪಾಮೃತ, ಮೀನಾರ್ಕ, ಹಣ್ಣಿನ ರಸಸಾರ, ಡಿ ಕಾಂಪೋಸ್ಟ್, ಎರಿಜಲ, ಕುಣಪಜಲ, ಸ್ಲರಿ ಪಿಲ್ಟರ್ ಕೂಡ ಮಾಡ್ತಾನಂತ ಹೇಳಿದ್ರಿ. ಈಗ ಮೊದಲಿಗೆ ಈ ಜೀವಾಮೃತವನ್ನು ಯಾವ ರೀತಿ ರೆಡಿ ಮಾಡ್ಕೋತೀರಿ?
0: ಜೀವಾಮೃತನ ನಾನು 10 kg ಜವಾರಿ ಆಕಳ ಸಗಣಿ ಹಾಗೂ 10 liter ಗೋಮೂತ್ರ, ಅದಕ್ಕೆ 1 kg ಬೆಲ್ಲ, 1 kg ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯ ಯಾವುದಾದ್ರೂ ಹಿಟ್ಟು, ಜೊತೆಗೆ 1 kg ಮಣ್ಣನ್ನು ಸೇರಿಸಿ 7 ದಿನಗಳವರೆಗೆ ಅದನ್ನು ಕಳಿಸಿ, ನಂತರ ಅಲ್ಲಿ ಸಾಕಷ್ಟು ಕೋಟ್ಯಾನು ಜೀವಾಣುಗಳು ತಯಾರಾದಾಗ ಅದನ್ನು ಡ್ರಿಪ್ ಮೂಲಕ ಅಥವಾ ಹಾಯಿ ನೀಲ ಮೂಲಕ ನಾನು ಎಲ್ಲ ಬೆಳೆಗಳು ಕಳಿಸ್ತಾ ಇದ್ದೀನಿ.
1: ಅದೇ ರೀತಿ ತಾವು ದಶಪರ್ಣಿ ಕೂಡ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಾವು ತಯಾರು ಮಾಡ್ಕೋತೀರಿ?
0: ಯಾವುದೇ ಥರದ 10 ಎಲೆಗಳು, 1 kg ಆಗಿರ್ಬೋದು ಅಥವಾ 2 kg ಆಗಿರ್ಬೋದು, 200 liter ನೀರಿನಲ್ಲಿ 21 ದಿವಸ ಕಳೆ ಹಾಕಿ ಅದರಿಂದ ಬರುವಂಥ ಎಲ್ಲ ಖನಿಜಾಂಶಗಳು, ಎಲೆಗಳಿರುವಂಥ ಖನಿಜಾಂಶಗಳನ್ನು ನೀರಿನಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನು ನಾವು ಬೆಳೆಗಳಿಗೆ ಬಿಟ್ಟಾಗ ನೀರಿನಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ಗಳ ಕೊರತೆಯನ್ನು ನೀಗಿಸುವ ಸಲುವಾಗಿ ದಶಪರ್ಣಿ ತುಂಬ ಉತ್ತಮವಾದಂಥ ಒಂದು ರಸಾಯನವಾಗಿದೆ. ಇದು ಕೂಡ ನಮಗೆ ಸಾವಯವ ಪದ್ಧತಿಯಲ್ಲಿ ಮಾಡೋದ್ರಿಂದ ಮತ್ತು 0 budgetನಲ್ಲಿ ನಮಗೆ ಸಿಗುವಂಥ ಎಲ್ಲ 10 ನಮೂನೆ, ಈ ಪೇರು ಎಲೆ ಆಗಿರ್ಬೋದು, ಸೀತಾಫಲ ಎಲೆ ಆಗಿರ್ಬೋದು, ಚದುರಂಗದ್ದಾಗಿರ್ಬೋದು ಅಥವಾ ಈ ರೀತಿಯಾದಂಥ ನಿಮ್ಮ ಸುತ್ತಮುತ್ತ ಸಿಗುವಂಥ 10 ನಮೂನೆ ತಳಿಯ ಎಲೆಗಳನ್ನು ಪ್ರತಿ kg 21 ದಿನ ಕಳಿಸಿ ನಾವು ತಯಾರು ಮಾಡಿ ಬೆಳೆಗಳಿಗೆ ಉಣಿಸುವುದರಿಂದ ರಾಸಾಯನಿಕ ಗೊಬ್ಬರದ ಖರ್ಚು ತೀರಾ ಕಡಿಮೆ ಆಗುತ್ತದೆ.
1: ಅದೇ ರೀತಿ ಈ ಗೋಕೃಪಾಮೃತ ಕೂಡ ತಾವು ರೆಡಿ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ?
0: ನಾವು ಗೋ ಕಲ್ಚರ್ನ ಯಾರಾದರೂ ರೈತರು ಗೆಳೆಯರಲ್ಲಿ ಸಿಕ್ಕಿ ಸಿಗುತ್ತೆ, ಅದನ್ನು ತಂದು 200 liter ಡಬ್ಬದಲ್ಲಿ ಹಾಕಿ ಅದಕ್ಕೂ ಕೂಡ 1 kg ಬೆಲ್ಲವನ್ನು ಸೇರಿಸಿ 7 ದಿನಗಳವರೆಗೆ ಅದನ್ನು ಕೂಡ ಕಳಿಸಿ ನಂತರ ಅದನ್ನು ಬೆಳೆಗೆ ಬಿಡಲಾಗುವುದು. ಅದೇ ರೀತಿಯಾಗಿ ಪ್ರತಿ ಸಲ ಕೆಳಭಾಗದಲ್ಲಿ 1-4 liter ಅದನ್ನು ಉಳಿಸಿರ್ತೀವಿ, ಮತ್ತೆ ರಿಪೀಟ್ ಮತ್ತೆ ಅದಕ್ಕೆ ಮಜ್ಜಿಗೆ ಮತ್ತು ಬೆಲ್ಲನ ಸೇರಿಸಿದಾಗ ಮತ್ತೆ 200 liter ನಮಗೆ ಗೋಕೃಪಾಮೃತ ರೆಡಿ ಆಗುತ್ತದೆ. ಇದು ಎಷ್ಟು ದಿವಸ ಬೇಕಾದರೂ ಮಾಡ್ಬೋದು. ಇದು ಕೂಡ ಕಡಿಮೆ ಖರ್ಚಿನಲ್ಲಿ ಮತ್ತು ಹೆಚ್ಚು ಬೆಳೆಗಳಿಗೆ ಹಿತವಾದಂತಹ ಪೋಷಕಾಂಶಗಳನ್ನು ಒದಗಿಸುವ ಒಂದು ರಸಾಯನವಾಗಿದೆ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾಣಜವರೇ. ಅದೇ ರೀತಿ ತಾವು ಮೀನಾರ್ಕ ಕೂಡ ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಈ ಮೀನಾರ್ಕವನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ, ಅದನ್ನು ಯಾವ ರೀತಿ ತಾವು ಬೆಳೆಗಳಿಗೆ ಒದಗಿಸ್ತೀರಿ?
0: ಇದು ಕೂಡ ನದಿಯಲ್ಲಿ ಅಥವಾ ಕೃಷಿ ಹೊಂಡಗಳಲ್ಲಿ ಸಿಗುವಂತಹ ಮೀನನ್ನು, 2 kg ಮೀನು ಹಾಗೂ 2 kg ಬೆಲ್ಲ, ಇವುಗಳನ್ನು ಕಳೆ ಹಾಕಿ 20-25 ದಿನಗಳವರೆಗೆ ಕಳೆ ಹಾಕಿ ಅದರಿಂದ ಬರುವಂಥ ಒಂದು ತಿಳಿಯಾದ ದ್ರವ ಇದೆ ಮೀನಾರ್ಕ ಅಥವಾ ಫಿಶ್ ಅಮಿನೋ ಆಸಿಡ್, ಇದು ಕೂಡ ಬೆಳೆಗಳಿಗೆ ತುಂಬ ಉತ್ಕೃಷ್ಟವಾದಂತಹ ಗೊಬ್ಬರವಾಗಿದೆ. ಇದು ಕೂಡ ಒಂದು ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ ಹಾಗೂ ರೋಗ ನಿರೋಧಕವಾಗಿಯೂ ಬೆಳೆಗಳಿಗೆ ಕೆಲಸ ಮಾಡುತ್ತೆ. ಇದು ಕೂಡ ಬಹಳಷ್ಟು ಕಡಿಮೆ ಖರ್ಚಿನಿಂದ ತಯಾರಾಗೋದ್ರಿಂದ ಇದನ್ನು ಕೂಡ ರೈತರು ಬಳಸಬಹುದು ಮತ್ತು ರಾಸಾಯನಿಕದ ಗೊಬ್ಬರದ ಖರ್ಚನ್ನು ಕಡಿಮೆ ಮಾಡಬಹುದು.
1: ಅದೇ ರೀತಿ ಈ ಹಣ್ಣಿನ ರಸಸಾರ ಅಂತ ಹೇಳಿದ್ರಿ, ಈ ಹಣ್ಣಿನ ರಸಸಾರವನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
0: 200 liter ಡಮ್ದಲ್ಲಿ ಅಡುಗೆ ಮನೆ ಎಲ್ಲ ತ್ಯಾಜ್ಯಗಳು, ಇವತ್ತು ಬೆಂಡೆಕಾಯಿ ಇರ್ಬೋದು, ಹೀರಿಕಾಯಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಪೇರ್ಲ ಹಣ್ಣು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕೊಳೆತ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಈ ಎಲ್ಲ ಹಣ್ಣುಗಳನ್ನು 200 liter ಡಮ್ದಲ್ಲಿ ಸಂಗ್ರಹಿಸಿ ಅದಕ್ಕೆ 200 liter ನೀರನ್ನು ಸೇರಿಸಿ ಸುಮಾರು 21 ದಿನಗಳವರೆಗೆ ಕಳೆ ಹಾಕಿದಾಗ ಅಲ್ಲಿ ಸಾಕಷ್ಟು ನಮಗೆ ಖನಿಜಾಂಶಗಳು, ಬೆಳೆಗೆ ಬೇಕಾಗುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು, ಇನ್ನಿತರ ಗ್ರೋತ್ ಪ್ರಮೋಟರ್ಗಳು ಕೂಡ ಉತ್ಪತ್ತಿಯಾಗುತ್ತವೆ. ಇದು ಕೂಡ ಪ್ರತಿ 25 ದಿವಸಗಳಿಗೆ ಒಂದು ಸಲ ನಾವು ಬೆಳೆಗಳಿಗೆ ಡ್ರಿಪ್ ಮೂಲಕ ಅಥವಾ ಹಾಯಿ ನೀರು ಮೂಲಕ ಕೊಟ್ಟಾಗ ಬೆಳೆಗಳು ತುಂಬ ಉತ್ತಮವಾಗಿ ಬೆಳೆದದ್ದು ನಮಗೆ ಕಂಡುಬಂದಿದೆ. ಮತ್ತು ಈಗಾಗಲೇ ಸುಮಾರು ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಇಂಥ ವಾಣಿಜ್ಯ ಬೆಳೆಗಳಿಗೂ ಕೂಡ ಇದನ್ನು ಬಳಸುವುದರಿಂದ ಹೆಚ್ಚು ಹೂವು ಮತ್ತು ಕಾಯಿಗಳು ಮತ್ತು ದೃಢವಾದಂಥ ಬೆಳೆ ಆದದ್ದನ್ನು ನಾವು ಕಂಡುಕೊಂಡಿದ್ವಿ.
1: ಅದೇ ರೀತಿ ಈ ವೇಸ್ಟ್ ಡಿ ಕಾಂಪೋಸ್ಟ್ ಅಂತ ತಾವು ಹೇಳಿದ್ರಿ, ಈ ವೇಸ್ಟ್ ಡಿ ಕಾಂಪೋಸ್ಟನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಇದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಿಗುವಂಥ ಒಂದು 20 rupees ಕೇವಲ ಒಂದು ಡಬ್ಬ, OWDCU ಅಂತ ಕರೀತಾರೆ ಅಥವಾ ವೇಸ್ಟ್ ಡಿ ಕಾಂಪೋಸ್ಟ್ ಅಂತೂ ಕರೀತಾರೆ. ಇದು ನಮ್ಮ ಸಾವಯವ ಗೊಬ್ಬರವನ್ನು ಬೇಗ ಕಳಿಸುವಂತಹ ಒಂದು ಸಾಧನವಾಗಿದೆ. ಇದರಲ್ಲಿ ಕಳಿಸುವಿಕೆ ಬೇಗ ಆಗುತ್ತದೆ ಹಾಗೂ ಇದನ್ನು ಕೂಡ 200 liter ಒಂದು ಚಿಕ್ಕದಾದ 100 gram ಡಬ್ಬ ಡಿಕಾಂಪೋಸರ್ನ ಕೊಂಡು ತಂದು 200 liter ಸೇರಿಸಿ ಅದನ್ನು ಕೂಡ 7 ದಿವಸ ಕಳೆ ಹಾಕಿ ಅದನ್ನು ಕೂಡ ಬೆಳೆಗಳಿಗೆ ಕಳಿಸ್ತಾ ಇದ್ದೀವಿ ಡ್ರಿಪ್ ಮೂಲಕ ಅಥವಾ ಹಾಯಿ ನೀರು ಮೂಲಕ. ಇದು ಕೂಡ ತುಂಬ ರಿಸಲ್ಟನ್ನು ನಮಗೆ ಕೊಟ್ಟಿದೆ.
1: ಅದೇ ರೀತಿ ಎರೆಜಲ ಅಂತ ಹೇಳಿದ್ರಿ, ಈ ಎರೆಜಲವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ತೀರಿ?
0: ಇದು 200 liter ಡ್ರಮ್ದಲ್ಲಿ ಕೆಳಗಡೆ ಭಾಗದಾಗ

0: ತದಪಕ್ಕಲು ಆಮೇಲೆ ಕೆಲವು ಉಸುಕು, ಆಮೇಲೆ ಒಂದು ಬಕೆಟನ್ನು ಡಬ್ಬ ಹಾಕಿ ಅದಕ್ಕೆ ಹೋಲ್ಗಳನ್ನು ಹಾಕಿ ತಳಗೆ 200 ಲೀಟರ್ ಡ್ರಮ್ಮಿಗೆ ಒಂದು ನಲ್ಲಿಯನ್ನು ಕೂಡಿಸಿಕೊಂಡು ಅದರಲ್ಲಿ ಅರ್ಧಂಬರ್ಧ ಕಳೆತಂಥ ಗೊಬ್ಬರನ ಹಾಕಿ ಒಂದು 5-6 ಕೆಜಿ ನಾವು ಎರೆಹುಳವನ್ನು ಹಾಕಿದಾಗ ಮೇಲೆ ನಾವು ನೀರನ್ನು ಪ್ರತಿದಿನ ಸಿಂಪಡಿಸ್ತಾ ಇರಬೇಕು. ಆ ಎರೆಹುಳುಗಳು ಆ ಗೊಬ್ಬರದಲ್ಲಿ ಕೆಲಸ ಮಾಡ್ತಿರ್ತವೆ. ಎರೆಹುಳ ಮೈ ಮೇಲೆ ಇರುವಂಥ ಒಂದು ಜಲ ಅದು ತುಂಬ ಉತ್ಕೃಷ್ಟವಾದಂಥ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಅಮೃತ ಸಮಾನವಾದಂಥ ಒಂದು ಜಲ. ಅದರ ಮೈ ಮೇಲಿನ ಮತ್ತು ಗೊಬ್ಬರದಲ್ಲಿರುವಂಥ ಎಲ್ಲ ರಸಸಾರಗಳು ನಲ್ಲಿಗಳ ಮೂಲಕ ಬೇರೆ ಕಡೆ ಸಂಗ್ರಹಿಸ್ಕೊಳ್ತಾ ಇದ್ದೀವಿ. 200 ಲೀಟರ್ ಡ್ರಮ್ದಲ್ಲಿ ಮೇಲೆ ನೀರು ಹಾಕ್ತಾ ಇರಬೇಕು, ಕೆಳಗಡೆ ಅದು ಬರ್ತಾ ಇರುತ್ತೆ. ಅದನ್ನು ಸಂಗ್ರಹಿಸಿದ್ದನ್ನು ನಾವು ಸ್ಪ್ರೇಯರ್ ಕೂಡ ಮಾಡ್ಬೋದು ಬೆಳೆಗಳಿಗೆ ಮತ್ತು ನೆಲಕ್ಕೆ ಕೂಡ ಬಿಡಬಹುದು. ಇದು ಕೂಡ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಟ್ಟಿದೆ. ಸಾಕಷ್ಟು ಜನ ರೈತರು ಈಗಾಗಲೇ ಉಪಯೋಗ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಕೂಡ ಬಂದು ಕೆಲವರು ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ಕೂಡ ನಾವು 100 ರೂಪಾಯಿ ಲೀಟರ್ದಂತೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಅವ್ರ ತೋಟಕ್ಕೆ ಹೋಗಿ ಇದ್ರ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಆತ್ಮಯೋಜನೆಯಿಂದ BRC ಬಯೋ ರಿಸರ್ಚ್ ಸೆಂಟರ್ ಅಂತೇಳಿ ನಮ್ಮ ತೋಟನ ಅವರು ಸೆಲೆಕ್ಟ್ ಮಾಡಿದ್ದು. ಸಾಕಷ್ಟು ರೈತರಿಗೆ ನಾವು ಈಗಾಗಲೇ ಫ್ರೀಯಾಗಿ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ, ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ನಮ್ಮಲ್ಲಿರುವಂಥ ಪರಿಕರಗಳನ್ನು ಕೂಡ ಅವರಿಗೆ 1 ಲೀಟ್ರು, 2 ಲೀಟ್ರು, 4 ಲೀಟ್ರು ಈ ರೀತಿಯಾಗಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ ಕೊಟ್ಟು.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾಣಜವರೇ. ಅದೇ ರೀತಿ ಇನ್ನೊಂದು ಕುಣಬ್ ಜಲ ಅಂತ ಹೇಳಿದ್ರಿ, ಈ ಕುಣಬ್ ಜಲ ಅಂದರೆ ಏನು, ಅದನ್ನು ಯಾವ ರೀತಿ ತಾವು ತಯಾರು ಮಾಡ್ಕೋತೀರಿ?
0: ಯಾವುದೋ ಒಂದು ಪ್ರಾಣಿ ರೈತರ ಮನೆಯಲ್ಲಿ ತೀರಿಕೊಂಡಾಗ ಅಥವಾ ಸತ್ತಾಗ, ಕೋಳಿ ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು, ಅಥವಾ ಯಾವುದೇ ಕರುಗಳಿರ್ಬೋದು, ಇನ್ನಿತರ ಯಾವುದೇ ಹೆಗ್ಗಣ ಇರ್ಬೋದು, ಆ ಪ್ರಾಣಿಗಳು ಸತ್ತಾಗ ಒಂದು 600 ಲೀಟರ್ ಡ್ರಮ್ದಲ್ಲಿ ಅವತ್ತನ್ನೆಲ್ಲ ಅದರಲ್ಲಿ ಸಂಗ್ರಹಿಸಿ ಅದಕ್ಕೆ ನೀರು ಮತ್ತು ಮಜ್ಜಿಗೆ, ಬೆಲ್ಲ, ಬಾಳೆಹಣ್ಣು ಈ ರೀತಿಯೆಲ್ಲ ಹಾಕಿ ಸುಮಾರು 90 ದಿವಸಗಳವರೆಗೆ ಅದನ್ನು ಮುಚ್ಚಲಾಗ್ತದೆ, ಗಾಳಿ ಆಡದಂತೆ ಮುಚ್ಚಲಾಗುತ್ತೆ. ಆವಾಗ ಅದರಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕಳೆತು ಎಲ್ಲವೂ ಅದರಲ್ಲಿ ಒಂದು ದ್ರವರೂಪದ ಒಂದು ವಸ್ತು ಸಿದ್ಧವಾಗುತ್ತೆ. 90 ದಿವಸಗಳ ನಂತರ ಅದರ ವಾಸನೆ ಕೂಡ ಇರುವುದಿಲ್ಲ. ಅದು ಕೂಡ ನಮ್ಮ ಬೆಳೆಗಳಿಗೆ ಬೇರುಗಳಿಗೆ ಕೊಟ್ಟಾಗ ಸಾಕಷ್ಟು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡಿದೆ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅದು ಭಾಳಷ್ಟು ಸೃಷ್ಟಿ ಮಾಡಿದೆ. ನಮ್ಮ ಭೂಮಿ ಕೂಡ ಒಂದು ತುಂಬ ಉತ್ತಮವಾದಂಥ ಒಂದು ಸಾವಯವ ಇಂಗಾಲವನ್ನು ಹೊಂದಿದಂಥ ಭೂಮಿಯಾಗಿದೆ. ಇದನ್ನು ಬಳಸೋದ್ರಿಂದ ಖರ್ಚು ಕಡಿಮೆ. ಯಾವುದೋ ಒಂದು ಪ್ರಾಣಿ ಸತ್ತಾಗ ರೈತರು ಭಾಳಷ್ಟು ನೊಂದ್ಕೋತಾರೆ, ಅದರ ಒಂದು ಉಪಯೋಗನ ತೋಳಿಕೆ ಇದು ಸಹಾಯ ಆಗುತ್ತೆ, ಗೊಬ್ಬರದ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಆ ಪ್ರಾಣಿಗಳ ಒಂದು ದೇಹದಿಂದ ಬರುವಂಥ ಎಲ್ಲ ರಸಸಾರವು ಕೂಡ ಬೆಳೆಗೆ ಉತ್ತಮವಾದಂಥ ಒಂದು ವಸ್ತುವಾಗಿದೆ. ಇದು ಕೂಡ ರೈತರು ಕೂಡ ಮಾಡಬಹುದು. ಯಾರಿಗಾದರೂ ಬೇಕಾದಲ್ಲಿ ಇದನ್ನು ತರಬೇತಿ ಕೂಡ ಕೊಡಲಾಗುವುದು. ಇದು ಕೂಡ ನಮ್ಮಲ್ಲಿ ಬಂದು ತಾವು ನೋಡಬಹುದು.
1: ಅದೇ ರೀತಿ ಈ ಸ್ಲರಿ ಫಿಲ್ಟರ್ ಅಂತ ಹೇಳಿದ್ರಿ, ಈ ಸ್ಲರಿ ಫಿಲ್ಟರನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೊಂತೀರಿ?
0: ಇದು ಸ್ಲರಿ ಫಿಲ್ಟ್ರು ತಾವು ಮಾಡ್ಬೋದು, ಇದು ರೆಡಿಮೇಡ್ ಕೂಡ ಸಿಗುತ್ತೆ. ಇದು ಪುಣಾದಿಂದ ನಾವು ತರಿಸಿದ್ದು, ಇದು ಪೃಥ್ವಿರಾಜ್ ಕಂಪನಿಯವರು ಕೊಟ್ಟಿದ್ದು ನಮಗೆ. ಇದು 56,000 ರೂಪಾಯಿ ರೇಟ್ದು, 2,100 ಲೀಟರು. ಇದರಲ್ಲಿ ಜೀವಾಮೃತ ಮಾಡ್ತಾ ಇದ್ದೀವಿ. ಅದು ಕೂಡ ನಮ್ಮ ಡ್ರಿಪ್ಗಳಿಗೆ ಸ್ಲರಿಯನ್ನು ತುಂಬ ತಿಳಿಯಾಗಿ ಸೋಸಿ ಕೊಡ್ತಾ ಇದೆ. ಕೆಲವರು ಜಮೀನು ದೊಡ್ಡದಿದ್ದು ಸುಮಾರು 100 ಎಕರೆ ಮಾಡುವಂಥವರಿಗೆ ಡ್ರಿಪ್ ಮೂಲಕ ಕೊಡುವಂಥವ್ರಿಗೆ ದ್ರಾಕ್ಷಿ ಮತ್ತು ದಾಳಿಂಬೆ ಇನ್ನಿತರ ವಾಣಿಜ್ಯ ಬೆಳೆಗೆ ಕೊಡಬೇಕಾದಲ್ಲಿ ಶ್ರಮ ಅತೀ ಕಡಿಮೆ. ಮತ್ತು ಒಂದೇ ಜಾಗದಲ್ಲಿ ನಾವು ಇದನ್ನು ಡ್ರಿಪ್ ಮೂಲಕ ವೆಂಚೂರುಗಳ ಮೂಲಕ ಕೊಟ್ಟಾಗ ಪ್ರತಿ 7 ದಿನಗಳಿಗೊಮ್ಮೆ ಎಲ್ಲ ಬೆಳೆಗಳಿಗೂ ಈ ದ್ರವರೂಪದ ತಿಳಿಯಾದಂಥ ಜೀವಾಮೃತವನ್ನು ನಾವು ಕೊಡ್ಬೋದು. ಇಲ್ಲಿ ಡ್ರೆಂಚಿಂಗ್ ಮಾಡುವ ಅವಶ್ಯಕತೆ ಇಲ್ಲ, ಸ್ಪ್ರೇ ಮಾಡುವ ಅವಶ್ಯಕತೆ ಇಲ್ಲ. ಈ ಸಾಧನ ಕೂಡ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡಿದೆ. ಇದು ಕೂಡ ನಮ್ಮ BRC ಸೆಂಟರ್ ಸರ್ಕಾರದಿಂದ ನಮಗೆ ಅನುದಾನ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾಣೋಜ್ ಅವರೇ. ಈ ಎಲ್ಲ ಸಾವಯವ ಪೋಷಕಾಂಶಗಳ ಬಗ್ಗೆ ನಮ್ಮ ರೈತರಿಗೆ ಹೇಳಿದ್ರಿ. ಈ ಎಲ್ಲ ಪೋಷಕಾಂಶಗಳನ್ನ ತಾವು ಕಬ್ಬಿಗೆ ಒದಗಿಸ್ತಾನಂತ ಕೂಡ ತಾವು ಹೇಳಿದ್ರಿ. ಈ ಕಬ್ಬಿಗೆ ನೀರಿನ ಅವಶ್ಯಕತೆ ಬಹಳ ಮುಖ್ಯ, ನೀರಿನ ವ್ಯವಸ್ಥೆನ ಏನ್ ಮಾಡ್ಕೊಂತೀರಿ?
0: ನಾವು ಈಗಾಗಲೇ ನಮ್ಮದು ಬೋರ್ ಮೂಲಕ ನೀರಿದ್ದು ಸುಮಾರು ನೀರಿನ ಒಂದು ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ, ಯಾಕಂದರೆ ನದಿ ಸಮೀಪ ಇರುವುದರಿಂದ ಜವಳಿ ನೀರನ್ನು ಜಗ್ತಾ ಇವೆ. ಈ ಒಂದು ಸಾವಯವ ಮಾಡಿದಾಗ ನಮಗೆ ಜವಳು ಸವಳು ಸ್ವಲ್ಪ ಪ್ರಮಾಣದಲ್ಲಿ ತಡೆಯುವ ಶಕ್ತಿ ಸಾವಯವ ಎಲ್ಲ ಪರಿಕರಗಳು ಕೊಡ್ತವೆ. ಅದರಿಂದಾಗಿ ನಮಗೆ ರಾಸಾಯನಿಕ ಗೊಬ್ಬರದ ಖರ್ಚು ಕೂಡ ಕಡಿಮೆ ಆಗಿದೆ. 50-60 ಟನ್ನ ನಾವು ಬೆಳೀತಾ ಇದ್ದೀವಿ. ಇನ್ನೊಂದು, ಆ ಕಬ್ಬಿನ ಹಾಲಿನ ರುಚಿನೂ ಸ್ವಾದಿಷ್ಟವಾಗಿದೆ, ಮತ್ತು ಬೆಲ್ಲ ಮತ್ತು ಕಾಕಂಬಿ ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಎಲ್ಲ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದರ ರುಚಿ ಕೂಡ ಬೇರೆ ಇದೆ, ಯಾಕಂದರೆ ಈಗ ಸುಮಾರು 50-60 ವರ್ಷಗಳ ಹಿಂದೆ ಕಬ್ಬಿನ ಗಾಣಗಳು, ಅಲೆಮನೆಗಳು ಇದ್ದ ಒಂದು ನೆನಪನ್ನು ಮತ್ತೆ ನಾವು ಪುನರುಜ್ಜೀವನ ಮಾಡ್ತಾ ಇದ್ವಿ, ಪರಂಪರೆಯನ್ನು ಮತ್ತೆ ಸೃಷ್ಟಿ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಐತಿಹಾಸಿಕ ಒಂದು ಕೃಷಿಯನ್ನು ಮತ್ತೆ ನಾವು ತರಬೇಕಾಗಿದೆ. ಜನರ ಆರೋಗ್ಯದ ಬಗ್ಗೆ ನಾವು ಲಕ್ಷ್ಯ ವಹಿಸಬೇಕಾಗಿದೆ. ಹಾಗೂ ಹಿರಿಯರು ಹಾಗೂ ಅವರು ತಿನ್ಬೇಕಂತಾರೆ, ಅದು ಸಿಗ್ತಾ ಇಲ್ಲ. ಮತ್ತು ಈಗಿನ ಯುವಕರಿಗೆ ಅದನ್ನು ಹೇಳಿದರೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಜನರ ಭಾವನೆಗಳು ಬದಲಾವಣೆ ಆಗ್ತವೆ. ನಮ್ಮ ತೋಟಕ್ಕೆ ಬಂದು ಹೋದಂಥ ಎಲ್ಲ ಜನರು ಬೇರೆ ಬೇರೆ ಥರದ ಅನುಭವಗಳನ್ನು ಪಡೆದಿದ್ದಾರೆ, ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ, ರಾಸಾಯನಿಕ ಮುಕ್ತವಾದಂಥ ಆಹಾರವನ್ನು ತಿನ್ನೋದಕ್ಕೆ ಲಕ್ಷ್ಯ ಕೊಟ್ಟಿದ್ದಾರೆ, ಆಮೇಲೆ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಶ್ರಮ ಜೀವನ ಅತ್ಯಂತ ಸುಖಕರ ಜೀವನ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಸರಳ ಜೀವನ ಅತ್ಯಂತ ಸುಂದರವಾದಂಥ ಒಂದು ಸರಳ ಜೀವನ ಸುಖ ಜೀವನ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ

0: ಈ ಯಾರಿಗಾದರೂ ಸಮಸ್ಯೆಗಳಿದ್ದರೆ ನಮ್ಮ ತೋಟಕ್ಕೆ ಕೂಡ ಭೇಟಿ ಕೊಡ್ಬೋದು, ಇಲ್ಲ ಫೋನ್ ನಂಬರ್ ಕೂಡ ಲಾಸ್ಟಲ್ಲಿ ಕೊಡ್ತಾ ಇದ್ದೀನಿ, ತಾವು ಕೂಡ ಸಂಪರ್ಕ ಮಾಡ್ಬೋದು.
1: ಅದೇ ರೀತಿ ತಾವು ಕಬ್ಬಿನಿಂದ ಈ ಬೆಲ್ಲವನ್ನು ತಯಾರು ಮಾಡ್ತೀನಿ, ಕಾಕಬ್ಬಿಯನ್ನು ತಯಾರು ಮಾಡಿ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಬೆಲ್ಲವನ್ನು ಯಾವ ರೀತಿ ತಾವು ತಯಾರು ಮಾಡ್ಕೋತೀರಿ?
0: ಬೆಲ್ಲವನ್ನು ನಾವು ಪ್ರತಿದಿನ ಒಂದು ಟನ್ ಕಬ್ಬನ್ನು ಕಡ್ಕೊಂಬಂದು ಅದರಿಂದ ಬರುವಂಥ 4-5 ಪೆಂಡಿ ವಾಡಿಯನ್ನು ದನಗಳಿಗೆ ಉಪಯೋಗ ಮಾಡ್ತಾ ಇದ್ದೀವಿ. ಆ ಒಂದು ಟನ್ನಿಂದ ಬರುವಂಥ 700 ಲೀಟರ್ ಹಾಲನ್ನು ಬೆಲ್ಲನ ಕುದಿಸ್ತೀವಿ. ಶುಂಠಿ ಬೆಲ್ಲ, ಅರಿಶಿನ ಬೆಲ್ಲ, ಇನ್ನಿತರ ಮಸಾಲೆ ಬೆಲ್ಲ, ಚಹಾಕ್ಕಾಗಿ ಒಂದು ಥರದ ಬೆಲ್ಲ, ಹೀಗಾಗಿ 100-110 ಕೆ ಜಿ ಬೆಲ್ಲ ಸಿಗುತ್ತೆ ನಮಗೆ ಒಂದು ಟನ್ನಿಂದ. ಅದನ್ನು ಕೂಡ 60-70 ರೂಪಾಯಿ ರೇಟ್ನಲ್ಲಿ ನಾವು ಮಾರ್ತಾ ಇದ್ದೀವಿ. ಅದೇ ರೀತಿ ಕಾಕಂಬಿ, ಕಾಕಂಬಿ ಅಂದರೆ ಇದು ಕೂಡ ಒಂದು ಪಾಕ, ಇದನ್ನು ಕೂಡ 1 ಲೀಟ್ರಿಗೆ ನಾವು 100 ರೂಪಾಯಿ ಅಂತ ಮಾರ್ತಾ ಇದ್ದೀವಿ. ಇದಕ್ಕೂ ಕೂಡ ಸಾಕಷ್ಟು ಗ್ರಾಹಕರು ಮನಸ್ಸು ಹೊತ್ತು ನಮ್ಮ ಕಾಯಂ ಕಸ್ಟಮರ್ ಇದ್ದಾರೆ, ಅವರಿಗೆಲ್ಲ ನಾವು ಪ್ರತಿ 12 ತಿಂಗಳಿಗೂ ಅವರಿಗೆ ಇದನ್ನು ಸಪ್ಲೈ ಮಾಡ್ತಾ ಇರ್ತೀವಿ. ಪ್ರತಿ ಸಂತೆಗಳಿಗೂ ಅಥವಾ ಈ ಗ್ರಾಹಕರ ತೋಟಕ್ಕೂ ಬರ್ತಾರೆ, ನಾವು ಕೂಡ ಸಂತೆಗೆ ಅಲ್ಲಿ ಇಲ್ಲಿ ಗ್ರಾಹಕರು ಸಿಕ್ಕಾಗ ಅಲ್ಲಿ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಕೃಷಿ ಮೇಳಗಳಲ್ಲಿ ಅಥವಾ ಉತ್ಸವಗಳಲ್ಲಿ ಅಥವಾ ಇನ್ನಿತರ ಜಾತ್ರಾ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಸ್ಟಾಲನ್ನು ಹಾಕಿರ್ತೀವಿ. ಕೃಷಿ ಇಲಾಖೆಯವರು ಕೂಡ ನಮಗೆ ಸಾಕಷ್ಟು ಇದಕ್ಕೆ ಪ್ರಚಾರಕ್ಕಾಗಿ ಅನುಕೂಲ ಮಾಡಿದ್ದಾರೆ. ಹೀಗಾಗಿ ನಮ್ಮ ಒಂದು ಈ ಬೆಲ್ಲ ಮತ್ತು ಕಾಕಂಬಿ ವ್ಯಾಪಾರ ಭಾಳ ಉತ್ತಮವಾಗಿ ನಡೆದಿದೆ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾನೋಜ್ ಅವರೇ. ಅದೇ ರೀತಿ ಈಗ ತಾವು ಕಾಕಂಬಿನ ತಾವು ರೆಡಿ ಮಾಡ್ಕೊಂಡು ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ, ಅದೇ ರೀತಿ ಈ ಬೆಲ್ಲವನ್ನು ಕೂಡ ತಾವು ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ, ಈ ಬೆಲ್ಲ ಮತ್ತು ಕಾಕಂಬಿಯ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂಡ್ರಿ?
0: ಈ ಬೆಲ್ಲ ಕಾಕಂಬಿಯ ವ್ಯವಸ್ಥೆ ಇದು ನಿಸರ್ಗ ಈ ಹೆಸರಿನಿಂದ ನಮ್ಮ ಕಾಕಂಬಿ ಮತ್ತು ಬೆಲ್ಲ ಮಾರಾಟವಾಗ್ತದೆ. ಸುಮಾರು ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು 7-8 ಸಂತೆಗಳಾಗ್ತವೆ. ಪ್ರತಿ ಸಂತೆಯಲ್ಲಿ ಸುಮಾರು 50-100 ಲೀಟ್ರ್ ಕಾಕಂಬಿ, 50 ಕೆ ಜಿ ಬೆಲ್ಲನ ಮಾರಾಟ ಮಾಡ್ತಿದ್ವಿ. ನಾವು ಕೂಡ 4-ವೀಲರ್ ವೆಹಿಕಲ್ ಕೂಡ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಜೊತೆಗೇನ ತೋಟಕ್ಕೆ ಬಂದು ಕೆಲವು ಕಸ್ಟಮರು ಇಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಕೆಲವು ಕಡೆ ಕೃಷಿ ಮೇಳಗಳಾಗಿರ್ಬೋದು, ಜಾತ್ರಾ ಉತ್ಸವಗಳಾಗಿರ್ಬೋದು, ಅಲ್ಲಿ ಕೂಡ ಸ್ಟಾಲ್ಗಳನ್ನ ಹಾಕ್ತಾ ಇದ್ದೀವಿ. ಅಲ್ಲಿ ಕೂಡ ವ್ಯಾಪಾರ ಆಗುತ್ತೆ. ವರ್ಷಕ್ಕೆ ಸುಮಾರು 100-200 ಟನ್ದಷ್ಟು ನಮ್ಮ ಒಂದು ವ್ಯಾಪಾರ ವಹಿವಾಟಾಗಿದೆ. ಇದು ಒಂದು ನಾವೇ ತಯಾರು ಮಾಡೋದ್ರಿಂದ ಮತ್ತು ಸಮಕ್ಷಮ ಗ್ರಾಹಕರಿಗೆ ಅವ್ರ ಕಣ್ಣು ಮುಂದೆ ತಯಾರು ಮಾಡೋದ್ರಿಂದ ಇಲ್ಲಿ ಒಂದು ಸಾವಯವದ ಸರ್ಟಿಫಿಕೇಟ್ದ ಅವಶ್ಯಕತೆ ಇಲ್ಲ. ತೋಟದಲ್ಲಿ ನಾವು ಏನೇನು ಗೊಬ್ಬರ ಬಳಸ್ತೀವಿ, ಅವರು ಏನೇನು ಹಾಕ್ತಾ ಇದ್ದೀವಿ, ಇವುಗಳನ್ನು ಕೂಡ ನಾವು ಗ್ರಾಹಕರಿಗೆ ತೋರಿಸ್ತಾ ಇದ್ದೀವಿ. ಹೀಗಾಗಿ ಅವರಿಗೆ ಒಂದು ನಮ್ಮ ಒಂದು ಉತ್ಪನ್ನದ ಮೇಲೆ ತುಂಬ ವಿಶ್ವಾಸ ಮತ್ತು ಸಾವಯವದ ಒಂದು ನಂಬಿಕೆ ಎಲ್ಲ ಗ್ರಾಹಕರಲ್ಲಿ ಬಂದಿದೆ ಅಂತ ಹೇಳ್ಬೋದು.
1: ಈಗ ತಾವು ಸಂಪೂರ್ಣ ಸಾವಯವದಲ್ಲಿ ಕಬ್ಬನ್ನು ಬೆಳೆದು ಈ ಬೆಲ್ಲ ಮತ್ತು ಕಾಕಂಬಿಯನ್ನು ತಯಾರು ಮಾಡ್ಕೋತೀನಿ ಅಂತ ಹೇಳಿದ್ರಿ, ಈಗ ಬೇರೆ ರೈತರಿಂದ ತಾವು ಕಬ್ಬನ್ನು ಕೊಡೋಕೆ ಏನಾದರೂ ಖರೀದಿ ಮಾಡ್ತೀರಾ?
0: ಬೇರೆ ರೈತರಿಂದ ಕೂಡ ಖರೀದಿ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಬಯೋ ರಿಸರ್ಚ್ ಸೆಂಟರ್ ನನ್ನ ತರಬೇತಿ ಕೇಂದ್ರವಾಗಿದ್ದು ಸಾಕಷ್ಟು ಜನ ರೈತರು ನಮ್ಮಲ್ಲಿ ತರಬೇತಿ ಪಡ್ಕೊಂಡಿರ್ತಾರೆ, ಸಾವಯವದ ಬಗ್ಗೆ ಅನುಭವವನ್ನು ಪಡ್ಕೊಂಡಿರ್ತಾರೆ. ಅವ್ರ ತೋಟಗಳಿಗೆ ಹೋಗಿ ಕಬ್ಬನ್ನು ಸಾವಯವಗಳಲ್ಲಿ ಬೆಳೆಸಿ ಅದೇ ಕಬ್ಬನ್ನು ನಾವು ತಿರುಗಾ ನಮ್ಮ ಕಾಣಕ್ಕೆ ತಗೋತಾ ಇದ್ದೀವಿ. ರಾಸಾಯನಿಕ ಕಬ್ಬನ್ನು ನಾವು ತಗೋತಾ ಇಲ್ಲ. ಯಾರಿಗಾದರೂ ಆ ರೀತಿಯಾದಂಥ ಒಂದು ಇಂಟ್ರೆಸ್ಟ್ ಇದ್ದರೆ ಮೊಟ್ಟ ಮೊದಲು ನಮ್ಮಲ್ಲಿ ತರಬೇತಿ ಪಡಿಬೇಕು. ಆಮೇಲೆ ನಮ್ಮ ಒಂದು ಸಾವಯವ ಪರಿಕರಣ ಅವರು ಬಳಸಿದ್ದೇ ಆದರೆ ಅದು ನಮಗೆ ಖಂಡಿತವಾಗಿಯೂ ಅದು ಸಾವಯವದಲ್ಲಿ ಗುರುತು ಆದರೆ ಮಾತ್ರ ಅಂಥ ಕಬ್ಬನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ.
1: ಈಗ ತಾವು ಕಬ್ಬನ್ನು ಕೂಡ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಸಾವಯವ ಕಬ್ಬನ್ನು. ಈಗ ಫ್ಯಾಕ್ಟ್ರಿಗಳಿಗೆ ಕಬ್ಬನ್ನು ರೈತರು ಕಳಿಸ್ತಾ ಇರ್ತಾರೆ, ಅವರು ಕೊಡುವಂಥ ಬೆಲೆಗೆ ಮತ್ತು ನೀವು ಖರೀದಿ ಮಾಡುವಂಥ ಬೆಲೆ ಯಾವುದಾದ್ರೂ ವ್ಯತ್ಯಾಸ ಆಗ್ಬೋದಾ?
0: ಫ್ಯಾಕ್ಟ್ರಿಗೆ ಕೊಡುವಂಥ ಬೆಲೆ ಕಡಿಮೆ ಇದೆ, ನಾವು ಕೊಡುವಂಥ ಬೆಲೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಸುಮಾರು 1 ಟನ್ನಿಗೆ 500 ರೂಪಾಯಿದಷ್ಟು ಜಾಸ್ತಿ ಕೊಡ್ಬೋದು. ಆಮೇಲೆ ಅವರಿಗೆ ಹೆಚ್ಚು ಖರ್ಚಿಲ್ಲದೆ ಅವರ ಬೆಳೆ ಬರುವಂತೆ ಆ ತರಬೇತಿಯನ್ನು ಪುಕ್ಕಟೆ ಕೊಡ್ತಾ ಇದ್ದೀವಿ. ಆಮೇಲೆ ಅವರ ಜಮೀನುಗಳನ್ನು ತೋಟಗಳನ್ನು ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡುವ ಸಲುವಾಗಿ ಮತ್ತು ಅವರ ಒಂದು ಇಡೀ ಕುಟುಂಬಕ್ಕೆ ಹೊಸ ಹೊಸ ಉದ್ಯೋಗಗಳ ಒಂದು ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ರೈತರಿಗೆ ನಮ್ಮ ಮೇಲೆ ನಮ್ಮ ತೋಟದ ಮೇಲೆ ಆಗಲಿ ಆಸಕ್ತಿ ಇದೆ. ಹೀಗಾಗಿ ನಾವು ನಮ್ಮದೇ ಆದಂಥ ಒಂದು ಸಾವಯವ ಕೃಷಿ ಆಸಕ್ತರ ಸಂಘ ಕೂಡ ಇದೆ. ಆ ಸಂಘದಲ್ಲಿ ಒಂದು 25 ಜನ ರೈತರು ಕೂಡ ನಾವು ಸದಸ್ಯರಿದ್ದೀವಿ. ನಮ್ಮ ಸಂಘದ ಜನರಿಂದೂ ತಗೋತಾ ಇದ್ದೀವಿ. ಸಂಘದಲ್ಲಿ ಸದಸ್ಯರು ಇರದೇ ಇದ್ದರೂ ಕೂಡ ಅವರ ಸಾವಯವ ಪರಿಕರಗಳ ಒಂದು ವಿಡಿಯೋಗಳನ್ನು ಕಳಿಸಿ ಅಥವಾ ನಾವೇ ಅವ್ರ ತೋಟಕ್ಕೆ ಖುದ್ದಾಗಿ ಭೇಟಿಯಾಗಿ ನಮಗೆ ಕನ್ಫರ್ಮ್ ಆದರೆ ಮಾತ್ರ ಸಾವಯವ ಕಬ್ಬನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮನೋಜ್ ಅವರೇ. ಅದೇ ರೀತಿ ಈಗ ತಾವು ತರಬೇತಿಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರಿ, ಆ ತರಬೇತಿಯನ್ನು ರೈತರಿಗೆ ಯಾವ ರೀತಿ ಕೊಡ್ತೀರಿ?
0: ಅವರಿಗೆ ಹೈನುಗಾರಿಕೆ ಆಗಿರ್ಬೋದು, ಹೈನುಗಾರಿಕೆಯಲ್ಲಿ ನಾವು ಮುಂಜಾನೆಯಿಂದ ಸಂಜೆವರೆಗೆ ಅವುಗಳಿಗೆ ಮೇವು ನೀಡುವುದರಾಗಿರ್ಬೋದು, ಅವುಗಳಿಗೆ ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ನಮ್ಮ ಒಂದು ವ್ಯವಸ್ಥೆನೇ ಬೇರೆ ಇದೆ, ಯಾಕಂತಂದರೆ ಕುಡಿಯುವ ನೀರಿಗಾಗಿ ಪೈಪ್ಲೈನು ಮತ್ತು ನಲ್ಲಿ ಕೂಡಿಸಿದ್ದೀವಿ. ಆಮೇಲೆ ಸಗಣಿನ ಬಾಚೋದಿಲ್ಲ, ಎಲ್ಲನೂ ತೊಳೆದು ಒಂದು ಬಯೋಡಸ್ಟ್ರಿಗೆ ಹೋಗುತ್ತೆ. ಅಲ್ಲಿಂದ ಆ ಬಯೋಡಸ್ಟ್ರಿಗೆ ಒಂದು ಮೋಟ್ರ್ ಕೂಡಿಸಿ ಅಲ್ಲಿಂದ ಇಡೀ ಹೊಲಗಳಿಗೆ ಲಿಫ್ಟ್ ಮಾಡ್ತಾ ಇದ್ದೀವಿ. ಕುರಿಗಳ ಸಾಕಾಣಿಕೆ ಕೂಡ ವಿಶೇಷವಾಗಿದೆ. ಆಮೇಲೆ ಕೋಳಿಗಳ ಸಾಕಾಣಿಕೆ ಕೂಡ ಆ ಬಯೋಡಸ್ಟ್ರ್ ಮೇಲೆ ಅಲ್ಲಿ ಒಂದು ಅವುಗಳಿಗೆ ಉಳಿಯುವ ವ್ಯವಸ್ಥೆ ಮಾಡಿ ಅದು ಕೂಡ ವಿಶೇಷವಾಗಿದೆ. ಇಲ್ಲಿ ದನಗಳಿಂದ ಬರುವಂಥ ತ್ಯಾಜ್ಯ, ಕುರಿಗಳಿಂದ ಬರುವಂಥ ತ್ಯಾಜ್ಯ, ಕೋಳಿಯಿಂದ ಬರುವಂಥ ತ್ಯಾಜ್ಯ ಹಾಗೂ ಇವೆಲ್ಲ ಪರಿಕರಗಳು ಜೀವಾಮೃತ ಎಲ್ಲ ಸೇರಿ ಬಯೋಡಸ್ಟ್ರಿಗೆ ಸೇರುತ್ತವೆ.

0: ಆ ಬಯೋಶ್ರೀ ಒಂದು ಮೋಟ್ರ್ ಮೂಲಕ ನಮ್ಮ ಇಡೀ ತೋಟಕ್ಕೆ ಹೋಗುತ್ತೆ. ಇದು ಸರಳವಾದಂತಹ ಮತ್ತು ಹೆಚ್ಚು ಶ್ರಮವಿಲ್ಲದಂತಹ ಕೆಲಸವಾಗಿರುವುದರಿಂದ ವಿಶೇಷವಾದಂತಹ ಒಂದು ಪರಿಕರವನ್ನು ನೋಡಲಿಕ್ಕೆ ಜನ ಸಾಕಷ್ಟು ರೈತರು ಬರ್ತಾ ಇದ್ದಾರೆ. ಇದು ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ರೈತರು ಸಾಕಷ್ಟು ನಮ್ಮನ್ನು ಆತ್ಮ ಯೋಜನೆಯವರಾಗಿರ್ಬೋದು, ಧರ್ಮಸ್ಥಳ ಸಂಘದವರಾಗಿರ್ಬೋದು, ಆಯಾ ಸಂಘಗಳಿಗೆ ಕೃಷಿ ಆಸಕ್ತರ ಸಂಘಗಳಿಗೆ ನನ್ನನ್ನು ತರಬೇತಿಗಾಗಿ ಕರೀತಾ ಇದ್ದಾರೆ. ಆಮೇಲೆ ಕ್ಷೇತ್ರ ಪಾಠಶಾಲೆಗಳು, ಆಮೇಲೆ ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ತರಬೇತಿ ಕರೀತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ರೈತರು ಕೂಡ ಬೆಳೆಗಳಿಗೆ ಸಾವಯವ ಪದ್ಧತಿ ಯಾವ ರೀತಿ ಮಾಡಿದರೆ ಸರಿಯಾಗುತ್ತೆ, ಶ್ರಮವಿಲ್ಲದರೆ ಯಾವ ರೀತಿ ಮಾಡಬೇಕು, ಯುವಕರಿಗೆ ಮತ್ತು ಯುವತಿಯರಿಗೆ ಈಗಿನ ಒಂದು ಜನರೇಷನ್ಗೆ ತಕ್ಕಂತೆ ತರಬೇತಿಗಳನ್ನು ನಾನು ಕೊಡ್ತಾ ಇದ್ದೀನಿ.
1: ಈಗ ತಾವು ಕಬ್ಬಿಗೆ ಈ ಮೀನಾರ್ಕವನ್ನು ತಾವು ರೆಡಿ ಮಾಡಿ ಬಿಡ್ತೀನಿ ಅಂತ ಹೇಳಿದಿರಿ. ಈ ಮೀನಾರ್ಕ ರೆಡಿ ಮಾಡಬೇಕಾದ್ರೆ ಮೀನುಗಳ ಅವಶ್ಯಕತೆ ತುಂಬ ಇದೆ. ಈಗ ತಾವು ಮೀನು ಸಾಕಾಣಿಕೆಯನ್ನು ಕೂಡ ಮಾಡಿದ್ದೀರಾ?
0: ಮಾಡಿದ್ದೀನಿ ಸರ್, ಮೀನು ಸಾಕಾಣಿಕೆಯನ್ನು ಮಾಡಿದ್ದೀವಿ. ಇದು ಬಯೋಪ್ಲಾಕ್ ಪದ್ಧತಿಯಲ್ಲಿ ಮಾಡಿದ್ದೀವಿ, ಆಮೇಲೆ ಕೃಷಿ ಹೊಂಡಗಳಲ್ಲಿ ಮಾಡಿದ್ದೀವಿ. ಈ ಮೀನಾರ್ಕಕ್ಕೆ ಭಾಳಷ್ಟು ಏನು ಮೀನಿನ ಅವಶ್ಯಕತೆ ಇರುವುದಿಲ್ಲ. ವರ್ಷ ಪೂರ್ತಿ ನಿಮಗೊಂದು 20 ಕೆಜಿ ಮೀನಾದರೆ ಸಾಕು. ಇದು ಕೂಡ ಕೊಂಡು ತರಬಾರ್ದು ಅಂತ ತಿಳ್ಕೊಂಡು ಒಂದೊಂದು ಸಲ ಹೊಳೆಯಲ್ಲಿ ಮೀನು ಸಿಗ್ತಾ ಇದ್ದಾವೆ, ಅಥವಾ ಬೇಸಿಗೆಯಲ್ಲಿ ನೀರು ಕಡಿಮೆ ಇರೋದ್ರಿಂದ ನದಿಗಳಲ್ಲಿ ಮೀನು ಸಿಕ್ಕೋದಿಲ್ಲ. ಅದಕ್ಕಾಗಿ ನಾವು ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ನಾವು ಮೀನಾರ್ಕ ಸಲುವಾಗಿ ಸಣ್ಣದಾದಂಥ ಒಂದು ಹೊಂಡನ ಮಾಡಿಕೊಂಡು ಬಯೋಪ್ಲಾಕ್ ಪದ್ಧತಿಯಲ್ಲಿ ಪ್ಲಾಸ್ಟಿಕ್ ಹೊಂಡ ಮಾಡಿಕೊಂಡು ಅಲ್ಲಿ ಸುಮಾರು 500 ರಿಂದ 1,000 ಮೀನನ್ನು ಸಾಕ್ತಾ ಇದ್ದೀವಿ.
1: ಅದೇ ರೀತಿ ತಾವು ತರಕಾರಿ ಕೂಡ ಬೆಳಿತೀನಿ ಅಂತ ಹೇಳಿದಿರಿ. ಈ ತರಕಾರಿಯನ್ನು ಯಾವ ರೀತಿ ತಾವು ಬೆಳೀತಾ ಇದ್ದೀರಿ?
0: ನಮಗೆ ದಪ್ಪ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಉದ್ದ ಮೆಣಸಿನ್ಕಾಯಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಕಾಲಿಫ್ಲವರ್ ಆಗಿರ್ಬೋದು, ಆಮೇಲೆ ಮೆಂತೆ ಆಗಿರ್ಬೋದು, ಆಮೇಲೆ ಬದನೆಕಾಯಿ ಆಗಿರ್ಬೋದು, ಚೌಳಿಕಾಯಿ, ಹೀರೆಕಾಯಿ, ಆಮೇಲೆ ಪಡವಲಕಾಯಿ, ಸೌತೆಕಾಯಿ, ಈ ರೀತಿಯಾದಂಥ ನಮ್ಮ ಕುಟುಂಬಕ್ಕೂ ಆಗಿರಬೇಕು ಮತ್ತು ಸ್ವಲ್ಪ ನಮ್ಮ ಸುತ್ತಮುತ್ತಲಿನ ಸಂತೆಗಳಿಗೂ ಆಗಿರಬೇಕು, ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದು ಕೂಡ ಒಂದು ದಿನನಿತ್ಯದ ಒಂದು ನಮಗೆ ಸಣ್ಣದಾದಂಥ ಒಂದು ಆದಾಯವನ್ನು ಕೊಟ್ಟಿದೆ.
1: ಈ ತರಕಾರಿಯನ್ನು ಕೂಡ ತಾವು ಸಂಪೂರ್ಣ ಸಾವಯವದಲ್ಲಿ ಬೆಳೀತೀರಾ?
0: ತರಕಾರಿಯನ್ನು ಸಾವಯವದಲ್ಲಿ ಬೆಳೀತಾ ಇದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂಥ ಹುಳ ಉಪ್ಪಿಡಿಗಾಗಿ ನೀಮಾರ್ಕ್ ಇನ್ನಿತರ ಪರಿಕರಗಳನ್ನು ಕೂಡ ಅದಕ್ಕೂ ಕೂಡ ಒಂದು ಬ್ರಹ್ಮಾಸ್ತ್ರವನ್ನು ಬಳಸ್ತಾ ಇದ್ವಿ. ಅತೀ ಅನಿವಾರ್ಯವಾದಾಗ ಮಾತ್ರ ರಾಸಾಯನಿಕಗಳನ್ನು ಸ್ಪ್ರೇ ಮಾಡಲೇಬೇಕಾದಂಥ ಅವಶ್ಯಕತೆ ಅತಿ ಅನಿವಾರ್ಯವಾದಾಗ ಮಾತ್ರ ಸ್ಪ್ರೇ ಮಾಡ್ತಾ ಇದ್ದೀನಿ.
1: ಈಗ ತಾವು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತೀರಿ ಅಂತ ಹೇಳಿದಿರಿ. ಈಗ ತಾವು ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಅವುಗಳಿಗೆ ಒಂದು ಶೆಡ್ ನಿರ್ಮಾಣ ಮಾಡಬೇಕು, ಅದನ್ನು ಯಾವ ರೀತಿ ಮಾಡ್ಕೊಂತೀರಿ?
0: ಕೋಳಿ ಸಾಕಾಣಿಕೆ ನಿರ್ದಿಷ್ಟವಾದಂಥ ಶೆಡ್ ಅಂತಿಲ್ಲ, ಅದು ದನಗಳ ಒಂದು ಉಣ್ಣಿ ಮತ್ತು ಇನ್ನಿತರ ಕೀಟಗಳನ್ನ ತಿನ್ನೋದ್ರಿಂದ ದನಗಳ ಶೆಡ್ಗಳಲ್ಲೇ ಬಿಟ್ಟಿದ್ದೀವಿ. ಸುಮಾರು 50 ಕೋಳಿಗಳಿರ್ತವೆ. ಪ್ರತಿದಿನ ಜವಾರಿ ಕೋಳಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. 10 ರೂಪಾಯಿಗೊಂದು ತತ್ತಿ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಅದು ಕೂಡ ಬಯೋಡೈಸ್ಟರ್ ಮೇಲೆ ಒಂದು ಜಾಳಿಗೆ ರೂಪದಲ್ಲಿ ಮಾಡಿ ಅವುಗಳಿಗೆ ಒಂದು ವಸತಿ ವ್ಯವಸ್ಥೆ ಮಾಡಿ ಅವುಗಳಿಂದ ಬರುವಂಥ ಒಂದು ಹಿಕ್ಕೆ ಕೂಡ ಆ ಬಯೋಡೈಸ್ಟರ್ ನೀರಿನಲ್ಲೇ ಅದು ಸಂಗ್ರಹ ಆಗಬೇಕು. ಅವುಗಳು ಕೂಡ ಫ್ರೀಯಾಗಿ ಅಡ್ಡಾಡಬೇಕು. ಆಮೇಲೆ ಸುತ್ತಮುತ್ತಲಿನ ತರಕಾರಿಗಳು, ಹುಲ್ಲ, ಆಮೇಲೆ ಇನ್ನಿತರ ಕರಿಕಿ ಎಲ್ಲನ ತಿನ್ನಬೇಕು. ಆವಾಗ ಮಾತ್ರ ನಮಗೆ ಒಂದು ಫೀಡಿನ ಒಂದು ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಸಾವಯವ ವಸ್ತುಗಳನ್ನ ತಿಂದಾಗ ನಮಗೆ ಸಾವಯವ ತತ್ತಿ ಸಿಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮ ತತ್ತಿಗಳ ಬೇಡಿಕೆ ಬಹಳ ಬಹಳ ಅಂದರೆ ಬಹಳ ಅತಿ ಬಹಳ ಬೇಡಿಕೆ ಇದೆ. ನಾವು ಕೂಡ ಅದನ್ನು ಸುತ್ತಮುತ್ತಲಿನ ಜನರಿಗೆ, ಆಮೇಲೆ ರೋಗಿಗಳಿಗೆ, ಆಮೇಲೆ ಇನ್ನಿತರ ವೃದ್ಧರಿಗೆ ನಾವು ಕೂಡ ಅದನ್ನು ಪ್ರತಿದಿನ ಮಾರಾಟ ಮಾಡ್ತಾ ಇದ್ದೀವಿ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮನೋಜ್ ಅವರೇ. ಅದೇ ರೀತಿ ತಾವು ಕುರಿ ಕೂಡ ಸಾಕಿನಿ ಅಂತ ಹೇಳಿದಿರಿ. ಈ ಕುರಿಯನ್ನು ಎಷ್ಟು ಸಾಕಿರಿ?
0: ನನಗೆ ಕುರಿದು 3 ಬ್ಯಾಚ್ಗಳು, ಪ್ರತಿ ಬ್ಯಾಚು 20 ರಂತೆ. ಮೊದಲೇ ಬ್ಯಾಚ್ 1 ತಿಂಗಳು, 2ನೇ ಬ್ಯಾಚ್ 1 ತಿಂಗಳು, 3ನೇ ಬ್ಯಾಚ್ 1 ತಿಂಗಳು. ಪ್ರತಿ ತಿಂಗಳು ಅಥವಾ 2 ತಿಂಗಳು ಒಂದು ಸಲ ಆದಾಯ ಬರುವ ರೀತಿಯಲ್ಲಿ ಅವುಗಳನ್ನು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಪಡಿಗಳನ್ನು ಹಾಕಿ ಎತ್ತರ ಮೇಲೆ 2 ಫುಟ್ ಎತ್ತರ ಮೇಲೆ ಮಾಡ್ಕೊಂಡಿದ್ದೀವಿ. ಅದ್ರ ಹಿಕ್ಕಿ ಕೂಡ ಕೆಳಗಡೆ ಒಂದೇ ಕಡೆ ಸಂಗ್ರಹ ಆಗುವಂತೆ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಪ್ರತಿದಿನ ನಾವು ಅದರ ಹಿಕ್ಕಿಗಳನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಆಟೋಮೆಟಿಕ್ಕಾಗಿ ಮಾಡ್ಕೊಂಡಿದ್ದೀವಿ. ಕೇವಲ 2 ಸಾರಿ ಮುಂಜಾನೆ ಮತ್ತು ಸಂಜೆ 2 ಸಲ ಅವುಗಳಿಗೆ ಆಹಾರ ಮತ್ತು ನೀರು ಮತ್ತು ಇನ್ನಿತರ ಕಾಳು ಕಡಿ ಫೀಡನ್ನು ಕೊಟ್ಟರೆ ಅಷ್ಟು ಕೆಲಸದಲ್ಲಿ ಅವು ಬೆಳೀತಾ ಇದ್ದಾವೆ. ಪ್ರತಿ 3 ತಿಂಗಳಿಂದ 4 ತಿಂಗಳಲ್ಲಿ ಅದು ಕೂಡ ಒಂದು 10,000 ನಾವು ಮರಿತಂದರೆ 20,000 18,000 ಮಾರಾಟ ಮಾಡ್ಬೋದು. ಅದರಿಂದ ಕೂಡ ನಮ್ಗೆ ವರ್ಷಕ್ಕೆ ಸುಮಾರು 4-5 ಸಾರಿ ದುಡ್ಡು ಬರ್ತಾ ಇತ್ತು.
1: ಅದೇ ರೀತಿ ಈ ಹೈನುಗಾರಿಕೆ ಅಂದರೆ ಈ ಪಶುಸಂಗೋಪನೆಗೆ ಮತ್ತು ಕುರಿ ಸಾಕಾಣಿಕೆಗೆ ಮೇವಿನ ವ್ಯವಸ್ಥೆ ಸಾಕಷ್ಟು ಬೇಕು. ಈ ಮೇವಿನ ವ್ಯವಸ್ಥೆಯನ್ನು ಏನು ಮಾಡ್ಕೊಂತೀರಿ?
0: ನಾವು ಕುರಿ, ಕೋಳಿ, ಆಡು ಮತ್ತು ಹಸುಗಳಿಗೆ ನೇಪೇರ್ ಹುಲ್ಲನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಸೊಗಚಿ ಇದೆ, ಆಮೇಲೆ ಇನ್ನಿತರ ಬೇಲಿ ಮೆಂತಿ ಇದೆ, ಆಮೇಲೆ ಸುಬಾಬುಲ್ ಇದೆ, ರೇಷ್ಮೆ ತಪ್ಪಲ ಕೂಡ ಇದೆ. ಅವುಗಳಿಗೆ ಕೂಡ ಬೇರೆ ಬೇರೆದಂಥ ತಪ್ಪುಗಳನ್ನ ಹಾಕ್ತಾ ಇದ್ದೀವಿ. ಆಮೇಲೆ ವಾರಕ್ಕೊಂದ್ಸಲ ಪ್ರತಿ ಪ್ರಾಣಿಗೂ 200 ಗ್ರಾಮ್ ಬೆಲ್ಲ, ಆಮೇಲೆ ಶುಂಠಿ, ಅರಿಶಿನ ಪುಡಿ, ಆಮೇಲೆ ಅವುಗಳಿಗೆ ಪಚನ ಕ್ರಿಯೆಗೆ ಇನ್ನಿತರ ಕೆಲವು ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ. ಪ್ರತಿ ವಾರಕ್ಕೊಂದ್ಸಲ ಬೇವಿನ ತಪ್ಪಲ ಕೂಡ ಅವು ಹಾಕ್ತಾ ಇದ್ದೀವಿ. ಅವು ಕೂಡ ನಮ್ಮಂತೆ ಆರೋಗ್ಯವಾಗಿರಲು, ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲ ಖನಿಜಾಂಶಗಳನ್ನು ಕೂಡ ಅವುಗಳಿಗೆ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಅದೇ ರೀತಿ ಈ ಹವಾಮಾನ ವೈಪರೀತ್ಯ ನಿರ್ವಹಣೆ ಕುರಿತು ತಾವು ಏನು ಮಾಡ್ಕೊಂತೀರಿ?
0: ಇದು ಒಂದು ದೊಡ್ಡ ವಿಷಯ. ಯಾಕಂತಂದರೆ ಒಂದು ಸಲ ಮಳೆ

0: ಭಾಳಷ್ಟಾಗಿ ಆ ರೀತಿಯಾಗಿಯೂ ಬೆಳೆ ಹಾನಿಯಾಗುತ್ತೆ. ಒಂದು ಸಲ ಮಳೆ ಇಲ್ಲದೆ ಕೂಡ ರೈತನಿಗೆ ಕಷ್ಟ ಬರುತ್ತೆ. ಇದು ಕೂಡ ಧಾರವಾಡ ಯೂನಿವರ್ಸಿಟಿಯವರು 2 ವರ್ಷಗಳ ಹಿಂದೆ ನನ್ನನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕೃಷಿ ಮೇಳದಲ್ಲಿ ನನ್ನ ಒಂದು ಪದ್ಧತಿಯನ್ನು ಪ್ರದರ್ಶನ ಮಾಡುವುದಕ್ಕಾಗಿ ಅವರು ಸೆಲೆಕ್ಟ್ ಮಾಡಿದಾಗ ಸುಮಾರು 20 ಲಕ್ಷ ಜನ ಅದನ್ನು ನೋಡಿದರು. ಅದು ಹೆಚ್ಚು ಮಳೆ ಆದಾಗ ನಾವು ಕಬ್ಬು ಮತ್ತು ಹೆಚ್ಚು ನೀರು ಬೇಕಾಗುವಂಥ ಬೆಳೆಗಳನ್ನು ಮಾಡಬೇಕು. ಮಳೆಗಳು ಹೋದಾಗ ಕೋಳಿ ಕುರಿ ಆಡು ಇವುಗಳನ್ನ ಸಾಕಾಣಿಕೆ ಮಾಡಿ ಮಾಡಬೇಕು. ಆಮೇಲೆ ಅರಣ್ಯನ ಕೇವಲ ಅರಣ್ಯಕ್ಕಾಗಿ ಬೆಳೀಬಾರ್ದು, ಹಣ್ಣು ಸಹಿತ ಅರಣ್ಯ. ಯಾಕಂದರೆ ಇವತ್ತು ಪೇರು ಗಿಡಗಳಿರ್ಬೋದು, ಹುಣಸೆ ಮರಗಳಿರ್ಬೋದು, ಇವು ಕಡಿಮೆ ಮಳೆ ಆದಾಗೂ ಕೂಡ ಬದುಕುತ್ತವೆ, ರೈತನಿಗೆ ಆದಾಯ ತಂದು ಕೊಡ್ತಾ ಇದ್ದಾವೆ. ಅದಕ್ಕಾಗಿ ರೋಗಗಳು ಕೂಡ ಈ ಅರಣ್ಯದ ಒಂದು ಹಣ್ಣು ಆಧಾರಿತ ಅರಣ್ಯದ ನಿರ್ವಹಣೆ ಕೂಡ ತುಂಬ ಕಡಿಮೆ. ಹೀಗಾಗಿ ನಾವು ಪ್ರಾಣಿ ಪಕ್ಷಿ ಮತ್ತು ಮೀನು ಯಾವುದು ಕಡಿಮೆ ನೀರಿನಲ್ಲಿ ಬದುಕುತ್ತೋ ಅದನ್ನು ಮಳೆ ಕಡಿಮೆ ಆದಾಗ ಅವುಗಳನ್ನು ಸಾಕಿ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸರಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ಧಾರವಾಡ ಯೂನಿವರ್ಸಿಟಿ ಕೃಷಿ ಮೇಳದಲ್ಲಿ ತೋರಿಸಿಕೊಟ್ಟಿದ್ದೀನಿ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾನೋಜ್ ಅವರೇ. ಅದೇ ರೀತಿ ಇಷ್ಟೆಲ್ಲ ತಮ್ಮ ಕೃಷಿಯ ಸಾಧನೆಗಳನ್ನು ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸವ?
0: ಈಗಾಗಲೇ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ, ಆಮೇಲೆ ವಿಜಯ ಕರ್ನಾಟಕದವರು ಕೊಡುವಂಥ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕೂಡ ಬಂದಿದೆ, ಧರ್ಮಸ್ಥಳ ಸಂಘದವರು ಕೊಡುವಂಥ ಅಭಿನಂದನಾ ಪ್ರಶಸ್ತಿ ಕೂಡ ಬಂದಿದೆ, ಅದರ ಜೊತೆ ಜೊತೆಗೆ ಶ್ರೇಷ್ಠ ಸಾವಯವ ಕೃಷಿಕ ಪ್ರಶಸ್ತಿ ಕೂಡ ಬಂದಿದೆ, ರೋಟ್ರಿ ಕ್ಲಬ್ನವರು ಕೂಡ ಉತ್ತಮ ಸಾಧಕ ರೈತ ಅನ್ನೋ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಾಯಿ ಸಂಸ್ಥೆಯವರು ನಮ್ಮ ಶ್ರೀಮತಿಗೂ ನನಗೂ ಸೇರಿನೇ ಅವರು ಉತ್ತಮ ಸಾವಯವ ಕೃಷಿಕನ್ನು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಕಡೆ ತರಬೇತಿಗೆ ಹೋದಾಗ ಅಲ್ಲಿ ಕೂಡ ಸಣ್ಣ ಪುಟ್ಟ ಅಭಿನಂದನಾ ಪತ್ರಗಳು ತರಬೇತಿಗಳು ಕೊಟ್ಟದಕ್ಕಾಗಿ ಸಾಕಷ್ಟು ನನಗೆ ಸನ್ಮಾನ ಅದು ಇದು ಕೊಟ್ಟಿದ್ದಾರೆ. ಇದು ಒಂದು ನನಗೆ ಇಡೀ ಒಂದು ಕೃಷಿ ಕುಟುಂಬ ರೈತ ಸಮುದಾಯಕ್ಕೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ನಾನು, ನಮ್ಮ ಶ್ರೀಮತಿ, ನಮ್ಮ ಮಗ ಮತ್ತು ಸೊಸೆ, ನಮಗೆ ಒಬ್ಬನೇ ಮಗ, ಹೀಗಾಗಿ 2 ಮೊಮ್ಮಕ್ಕಳು, 6 ಜನ ನಮ್ಮ ತೋಟಕ್ಕೆ ಬಂದವರನ್ನು ಗೌರವಿಸಿ ಅವರಿಗೂ ಕೂಡ ನಾವು ಸಾಕಷ್ಟು ತರಬೇತಿಯನ್ನು ಇಡೀ ಕುಟುಂಬದವರು ಸೇರಿ, ಮಹಿಳೆಯರು ಬಂದಾಗ ಮಹಿಳೆಯರಿಗಾಗಿ ನಮ್ಮ ಶ್ರೀಮತಿ ಸೊಸೆ, ಪುರುಷರು ಬಂದಾಗ ಮಗ ಮತ್ತು ನಾನು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮನೆಗೆ ಬಂದವರು ನಮ್ಮ ಅತಿಥಿ ಥರ ಅವರನ್ನು ಸ್ವೀಕರಿಸಿ ಅವರ ಕುಟುಂಬದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಮಾಡೋಕ್ಕಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದೀವಿ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾನೋಜ್ ಅವರೇ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಕೃಷಿಯಲ್ಲಿ ಸಾಧನೆ ಮಾಡಿರಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಅದೇ ರೀತಿ ಈಗ ಕೊನೆಯದಾಗಿ ನಮ್ಮ ಯುವ ರೈತರು ಈ ಸಾವಯವ ಕೃಷಿಯನ್ನು ಮಾಡಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳ್ತೀರಿ?
0: ಇವತ್ತಿನ ದಿನಗಳಲ್ಲಿ ಕೃಷಿ ಬೇಸರವಾಗಿದೆ, ಬೇಡವಾಗಿದೆ ಮತ್ತು ಶ್ರಮದಾಯಕವಾಗಿದೆ ಹಾಗೂ ಖರ್ಚಿಂದಾಗಿದೆ. ಹೀಗಾಗಿ ನಮ್ಮ ಯುವಕರು ಕೃಷಿಯನ್ನು ಬಿಡ್ತಾ ಇದ್ದಾರೆ, ಅದು ತಪ್ಪು. ಯಾಕಂದರೆ ಸಾವಯವ ಕೃಷಿಯಲ್ಲಿ ನಾವು ಶೂನ್ಯ ಬಂಡವಾಳದಿಂದ ಕೃಷಿ ಮಾಡಬಹುದು, ಹೆಚ್ಚು ಶ್ರಮವಿಲ್ಲದೆ ಉತ್ತಮ ಆಹಾರವನ್ನು ಪಡಿಬಹುದು, ಕೋಟಿ ಕೋಟಿ ಗಳಿಸಿದರೂ ಆರೋಗ್ಯ ಸಿಗಲು ಸಾಧ್ಯವಿಲ್ಲ. ಆಮೇಲೆ ಮೊಟ್ಟ ಮೊದಲು ನಮ್ಮನ್ನು ನಾವು ಅರಿತುಕೊಂಡು ನಮ್ಮ ಶರೀರದ ಅಭಿವೃದ್ಧಿಗಾಗಿ, ನಮ್ಮ ಶರೀರ ಸದೃಢವಾಗಿರಬೇಕಾದರೆ ನಾವು ಶ್ರಮಜೀವಿಗಳಾಗಬೇಕು, ಜೊತೆ ಜೊತೆಗೆ ಉತ್ತಮ ಆಹಾರ, ಉತ್ತಮ ಪರಿಸರ ಮತ್ತು ಉತ್ತಮವಾದಂಥ ಹಣ್ಣು ಹಂಪಲುಗಳು ಸಿಗಬೇಕಾದದ್ದು ಕೃಷಿ ಮೂಲಕ ಮಾತ್ರ. ಮಾರುಕಟ್ಟೆಯಲ್ಲಿ ಬರುವಂಥ ಎಲ್ಲ ರಾಸಾಯನಿಕ ಹಣ್ಣು ಹಂಪಲುಗಳು, ಇನ್ನಿತರ ಜಂಕ್ ಫುಡ್ಸು, ಆಮೇಲೆ ಇದರಿಂದ ಕ್ಯಾನ್ಸರು, ಇನ್ನಿತರ ಲಂಗ್ಸ್ ಕಾಯಿಲೆ ಸಾಕಷ್ಟು ತಾವು ಕೇಳ್ತಾ ಇದ್ದೀರಿ. ನಾವು ಮೊಟ್ಟ ಮೊದಲು ಆರೋಗ್ಯ ಕಡೆ ಲಕ್ಷ್ಯ ಕೊಡಬೇಕು, ಇನ್ನೊಂದು ಎಂಥ ಆಹಾರನ ನಾವು ತಿನ್ನಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ಆಗ ಇರುವಂಥ ಜಮೀನಿನಲ್ಲಿ ನಾವು ಎಷ್ಟು ಹೆಚ್ಚು ಆದಾಯ ತೆಗಿಲಿಕ್ಕೆ ಹೆಚ್ಚು ಮಾರ್ಗಗಳಿವೆ. ಆ ಸಾವಯವದಲ್ಲಿ ಬೆಳೆದಾಗ ಆದಾಯ ಕಡಿಮೆ ಬರ್ಬೋದು, ಖರ್ಚು ಕೂಡ ಇರುವುದಿಲ್ಲ. ಇದನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ನಾವು ಸಾವಯವ ಕೃಷಿ ನಮಗೆ ಲಾಭದಾಯಕ ಎನಿಸಿದೆ. ಯಾಕಂದರೆ ಇವತ್ತು ಗೊಬ್ಬರ ರೇಟ್ ಆಗಿರ್ಬೋದು, ಔಷಧಿಗಳ ರೇಟ್ ಆಗಿರ್ಬೋದು, ಆಳುಗಳ ರೇಟ್ ಆಗಿರ್ಬೋದು, ಇವೆಲ್ಲವೂ ಜಾಸ್ತಿ ಆಗಿವೆ. ಇದನ್ನೆಲ್ಲ ಪ್ರತಿದಿನ ನಾವು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡುವ ಬದಲು ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗವೇ ವ್ಯಾಯಾಮ, ಕೃಷಿ ಕೆಲಸವೇ ಒಂದು ವ್ಯಾಯಾಮ ತಿಳ್ಕೊಂಡು ಮಾಡಿದರೆ ಇದು ಕೂಡ ಒಂದು ಸಂತೋಷವನ್ನು ಕೊಡುತ್ತೆ, ನಿಮಗೆ ಶರೀರಕ್ಕೆ ಆರೋಗ್ಯವನ್ನು ಕೊಡುತ್ತೆ, ನಿಮಗೆ ಒಳ್ಳೆಯ ಆಹಾರವನ್ನು ಕೊಡುತ್ತೆ ಮತ್ತು ಖುಷಿಯಿಂದ ಕೃಷಿಯನ್ನು ಮಾಡಬಹುದು ಅಂತ ನಾನು ತಮಗೆ ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ.
1: ತುಂಬ ಸಂತೋಷ ಶೇಖರ್ ಶಂಕರ್ ಮಾನೋಜ್ ಅವರೇ. ಇಲ್ಲಿ ತನಕ ನಮಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ ಕುರಿತು ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ, ಅದರಲ್ಲಿ ಮುಖ್ಯವಾಗಿ ಕಬ್ಬನ್ನು ಯಾವ ರೀತಿ ನಿರ್ವಹಣೆ ಮಾಡುವ ಕುರಿತು ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಇದು ನನ್ನ ಮೊಬೈಲ್ ನಂಬರು 9739572267. ಇದು ನನ್ನ ಫೋನ್ ನಂಬರ್ ಆಗಿದೆ. ಇದು ನೀವು ಪ್ರತಿದಿನ ಸಂಜೆ 7ರಿಂದ 8 ಗಂಟೆವರೆಗೂ ತಾವು ನನಗೆ ಫೋನ್ ಮಾಡ್ಬೋದು.
1: ಆತ್ಮೀಯರೇ, ಶೇಖರ್ ಶಂಕರ್ ಮಾನೋಜ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9739572267 ಈ ನಂಬರ್ಗೆ ಕರೆ ಮಾಡಿ ಶೇಖರ್ ಶಂಕರ್ ಮಾನೋಜ್ ಅವ್ರ ಜೊತೆ ಮಾತಾಡಿ ಈ ಕೃಷಿ ಸಲಹೆಯನ್ನು ತಾವು ಪಡಿಬೋದು ಅಂತ ಹೇಳ್ತಾ

0: ಒಳ್ಳೆಯದು ಶೇಖರ್ ಶಂಕರ್ ಮಾನೋಜವರೇ, ಇಲ್ಲಿ ತನಕ ನಮಗೆ ಮತ್ತು ನಮ್ಮ ರೈತರಿಗೆ ಈ ಸಾವಯವ ಕೃಷಿಯ ಮಹತ್ವ ಕುರಿತು ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ತಮಗೂ ಕೂಡ ಧನ್ಯವಾದಗಳು.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಶೇಖರ್ ಶಂಕರ್ ಮಾನೋಜಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡಿಕಿ ಗ್ರಾಮದ ರಮೇಶ್ ಚನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳವಾದನ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಖಂಡ್ಕಿ ಗ್ರಾಮದ ರಮೇಶ್ ಚನ್ನಪ್ಪ ಪೂಜಾರಿ ಮತ್ತು ತಂಡದವರಿಂದ ಸಂಬಳ ವಾದನ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಇನ್ನು ನಾಳಿನ ಕಿಸಾನವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.

ಕೇಳಿದ್ರಿ, ಈ ರಾತ್ರಿ 8 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು, ಮತ್ತು 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಮೂಡಿ ಬರುವುದು ನಮ್ಮ ನಿಲಯದಿಂದ. ಇದು ಆಕಾಶವಾಣಿ ವಿಜಯಪುರ, ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ, ನಂತರ 7:45 ವಿಧಾನಮಂಡಲದಲ್ಲಿ ಇಂದು.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು, ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ: 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ ಎನ್ಎಚ್ 22ರ ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್

0: ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 4ನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು

0: ಮತ್ತು ಎರಡು ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ ಕೆಎಲ್ ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟ್ರೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. DCDD ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ FIH ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಈಗ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ. ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರಿಗೆ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಮುಂದುವರೆದ ಪ್ರತಿಪಕ್ಷಗಳ ಗದ್ದಲ, ಕಲಾಪ ನಡೆಸಲು ಅನುವು ಮಾಡಿಕೊಡಬೇಕೆಂದು ಸಭಾಧ್ಯಕ್ಷರ ಮನವಿ. ಇಂದಿನ ವಿಧಾನಸಭೆ ಕಲಾಪದ ವೇಳೆ ಕಂಡುಬಂದ ದೃಶ್ಯಗಳಿವು. ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕ ತ್ಯಜಿಸಿದ ಬಿಸಿ ನಾಗೇಶ್ ಅವರ ಗೌರವ ಸೂಚಕವಾಗಿ ಸಂತಾಪ ನಿರ್ಣಯ ಮಂಡಿಸಿದರು. ಬಿಸಿ ನಾಗೇಶ್ ಅವರ ನಿಧನದ ವಿಚಾರವನ್ನು ವಿಷಾದದಿಂದ ಸದನಕ್ಕೆ ತಿಳಿಸಿದರು. 1959 ಜುಲೈ 1ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಬಿಸಿ ನಾಗೇಶ್ ಬಿಎ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವ್ಯಾಪಾರಿಯಾಗಿದ್ದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರು. 2008ರಲ್ಲಿ ತಿಪ್ಪಟೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಅವರು ಬಳಿಕ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು. ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಹಾಗೂ ಕಲಿಕೆಯ ಗುಣಮಟ್ಟ ಸುಧಾರಿಸುವ ನಿಟ್ಟನಲ್ಲಿ ಹಲವು ಯೋಜನೆ

ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಎಂದು ಸಭಾಧ್ಯಕ್ಷರು ನೆನೆದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಬಿಸಿ ನಾಗೇಶ್ ಅವರನ್ನು ಸ್ಮರಿಸಿ, ಅವರು ಕೇವಲ ಶಾಸಕರಲ್ಲ ಉತ್ತಮ ಸ್ನೇಹಿತರಾಗಿದ್ದರು ಎಂದು ಹೇಳಿದರು. ನಾಗೇಶ್ ಅವರು ಆರ್ಎಸ್ಎಸ್ ಮತ್ತು ಎಬಿವಿಪಿ ಮೂಲಕ ಸಂಘಟನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಕಂಡಿದ್ದರು. ಪಕ್ಷಾತೀತವಾಗಿ ಎಲ್ಲರೊಂದಿಗೂ ವಿನಯದಿಂದ ನಡೆದುಕೊಳ್ಳುತ್ತಿದ್ದರು. ಕಳೆದ 4-5 ವರ್ಷಗಳಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಅಧಿಕಾರ ಆಸ್ತಿ ಅಂತಸ್ತು ಯಾವುದೂ ಶಾಶ್ವತವಲ್ಲ. ನಾವು ಸಮಾಜಕ್ಕಾಗಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಹೇಳಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಮೃದು ಸ್ವಭಾವದಿಂದ ಕಾರ್ಯನಿರ್ವಹಿಸಿದರು. ಅವರು ರೂಪಿಸಿದ ಹಲವು ಯೋಜನೆಗಳು ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದರು. ವಿವೇಕ ಯೋಜನೆಯಡಿ ನಾಗೇಶ್ ಅವರು ಸುಮಾರು 8,200 ಕೊಠಡಿಗಳನ್ನು ಮಂಜೂರು ಮಾಡಿದ್ದರು. ಅವುಗಳ ನಿರ್ಮಾಣ ಕಾರ್ಯವನ್ನು ತಾವು ಪೂರ್ಣಗೊಳಿಸಿದ್ದಾಗಿ ಮಧು ಬಂಗಾರಪ್ಪ ತಿಳಿಸಿದರು. ಜೆಡಿಎಸ್ ಸದಸ್ಯ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಮ್ಮ ಪಕ್ಷದ ತಮ್ಮ ಪಕ್ಕದ ಕ್ಷೇತ್ರದವರಾಗಿದ್ದರೂ ತಮ್ಮ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ

ರೂಪಿಸಿದರು. ಅವರು ರೂಪಿಸಿದ ಹಲವು ಯೋಜನೆಗಳು ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದರು. ವಿವೇಕ ಯೋಜನೆಯಡಿ ನಾಗೇಶ್ ಅವರು ಸುಮಾರು 8,200 ಕೊಠಡಿಗಳನ್ನು ಮಂಜೂರು ಮಾಡಿದ್ದರು. ಅವುಗಳ ನಿರ್ಮಾಣ ಕಾರ್ಯವನ್ನು ತಾವು ಪೂರ್ಣಗೊಳಿಸಿದ್ದಾಗಿ ಮಧು ಬಂಗಾರಪ್ಪ ತಿಳಿಸಿದರು. ಜೆಡಿಎಸ್ ಸದಸ್ಯ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಮ್ಮ ಪಕ್ಕದ ಕ್ಷೇತ್ರದವರಾಗಿದ್ದರು. ತಮ್ಮ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ನಾಗೇಶ್ ಅವರು ಸಹಾಯ ಮಾಡಿದ್ದರು ಎಂದು ಸ್ಮರಿಸಿದರು. ತಿಪ್ಪಟೂರು ಶಾಸಕ ಷಡಕ್ಷರಿ ಹಾಗೂ ಬಿಸಿ ನಾಗೇಶ್ ಅವರು ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳಾಗಿದ್ದರು, ವೈಯಕ್ತಿಕವಾಗಿ ಉತ್ತಮ ಸ್ನೇಹಿತರಾಗಿದ್ದರು. ಇಬ್ಬರು ಪರಸ್ಪರ ಗೌರವದಿಂದ ನಡೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದರು, ಎಂದೂ ಟೀಕೆಗಳನ್ನು ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಸಚಿವರಾದ ಚಲುವರಾಯ ಸ್ವಾಮಿ, ಶರಣಪ್ರಕಾಶ್ ಪಾಟೀಲ್, ಬಿಜೆಪಿ ಉಪನಾಯಕ ಅರವಿಂದ ಬೆಲ್ಲದ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ ಸುರೇಶ್ ಕುಮಾರ್, ಆರಗ ಜ್ಞಾನೇಂದ್ರ, ಹರೀಶ್ ಪೂಂಜಾ, ಸುರೇಶ್ ಗೌಡ, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸೇರಿದಂತೆ ಅನೇಕರು ಬಿಸಿ ನಾಗೇಶ್ ಅವರ ಸರಳ ವ್ಯಕ್ತಿತ್ವ, ಸಾರ್ವಜನಿಕ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ರಾಜಕೀಯ ಜೀವನವನ್ನು ಕೊಂಡಾಡಿದರು. ನಂತರ ಮೌನಾಚರಣೆಯ ಮೂಲಕ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಮುಂದಾದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದರು. ಇದರಿಂದ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು, ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಂತು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಎದ್ದು ನಿಂತು ಆರೋಪ ಮಾಡಿದಾಗ ಸದನದಲ್ಲಿ ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆರೋಪ ಕುರಿತಂತೆ ಹೇಳಿಕೆ ನೀಡಲು ಮುಂದಾದರೂ ಗದ್ದಲದಿಂದಾಗಿ ಅವಕಾಶ ಸಿಗಲಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನೀವು ಆರೋಪಿಸುತ್ತಿರುವ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡುತ್ತಾರೆ ಎಂದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಎದ್ದು ನಿಂತು ಎಲ್ಲರೂ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆಗ ಸಭಾಧ್ಯಕ್ಷರಿಗೆ ಗೌರವ ನೀಡಿ ತಮ್ಮ ಆಸನಗಳಲ್ಲಿ ಕುಳಿತರು. ಬಳಿಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಯಿಂದಾಗಿ ಬಿಜೆಪಿ ಜೆಡಿಎಸ್ ಶಾಸಕರ ನಡುವೆ ಪರಸ್ಪರ ಮಾತು ಬೆಳೆದು ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಮಧ್ಯಪ್ರವೇಶಿಸಿದ ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆ ರದ್ದುಪಡಿಸುವ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಷ್ಟರಲ್ಲಿ ಮತ್ತೆ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತ ಸರ್ಕಾರದ ಹೇಳಿಕೆ ನೀಡಲು ಪ್ರಾರಂಭಿಸಿದರು. ಆಗ ಬಿಜೆಪಿ ಶಾಸಕರು ಹೇಳಿಕೆ ಅಗತ್ಯವಿಲ್ಲ, ಸಚಿವರ ರಾಜೀನಾಮೆ ಕೊಡಿಸಿ ಎಂದು ಪಟ್ಟು ಹಿಡಿದರು. ಗದ್ದಲ ಗೊಂದಲದ ನಡುವೆಯೇ ಸಚಿವರು ಹೇಳಿಕೆ ನೀಡಿದರು. ಈ ಹಂತದಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಪರಮೇಶ್ವರ್ ಅವರಿಗೆ ಭ್ರಷ್ಟ ಸಚಿವರ ಸಮರ್ಥನೆ ಮಾಡಿಕೊಳ್ಳುವ ಸ್ಥಿತಿ ಬರಬಾರದಿತ್ತು ಎಂದು ಛೇಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಕಳಂಕವಿಲ್ಲದ ಡಾ ಎಚ್ ಸಿ ಮಹಾದೇವಪ್ಪ ಅವರನ್ನು ಸಚಿವರಾಗಿ ಮಾಡಿ 187 ಕೋಟಿ ರೂಪಾಯಿ ತಿಂದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದರು. ಪರಮೇಶ್ವರ್ ಹೇಳಿಕೆ ನೀಡಿದ ಬಳಿಕ ಸಭಾಧ್ಯಕ್ಷರು ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಪ್ರತಿಭಟನೆ ಮಾಡುವುದಾದರೆ ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಮಾಡಿ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಸೂಚಿಸಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ಪ್ರತಿಭಟನೆ ಮಾಡಲು ಬಾವಿಗೆ ಬನ್ನಿ ಎಂದು ಆಹ್ವಾನ ನೀಡಿದ ಮೊದಲ ಸಭಾಧ್ಯಕ್ಷರು ನೀವು ಎಂದರು. ಅಷ್ಟರಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಏರಿದ ದನಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಸದನ ಸೇರಿದಾಗ ಸಭಾಪತಿ ಸದನ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆದರೆ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಗಲಾಟೆಗೋಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿಗಳು ಸದಸ್ಯರ ಗದ್ದಲದ ನಡುವೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಗದ್ದಲದ ನಡುವೆ ಕೆಲವು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ನಂತರ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಮುನಿಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಿದರು. ಈ ವೇಳೆ ಸಭಾಧ್ಯಕ್ಷರು ವರದಿಗಳನ್ನು ಮಂಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಿದರು. ಸದನವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷದ ಸದಸ್ಯರು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕೆಲವು ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರದರ್ಶನ ಮಾಡಿದರು. ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಭಾರೀ ಗದ್ದಲ ಮಾತಿನ ಚಕಮಕಿ ಉಂಟಾಯಿತು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ನಡೆಸುತ್ತಿದ್ದರೆ ಅತ್ತ ಆಡಳಿತ ಪಕ್ಷದ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಕಾರಣ ಸಭಾಧ್ಯಕ್ಷರು ಕಲಾಪವನ್ನು ನಾಳೆ ಬೆಳಗ್ಗೆ 11:15

ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ಮೊಹಮ್ಮದ್ ಸಮೀರ್. ಮುಂಗಾರು ಅಧಿವೇಶನದ ಐದನೇ ದಿನವಾದ ಇಂದು ಮೇಲ್ಮನೆ ಸಂತಾಪ, ಗದ್ದಲ ಹಾಗೂ ಪ್ರಶ್ನೋತ್ತರಗಳಿಗೆ ಸಾಕ್ಷಿಯಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹ್ಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ತಿಪ್ಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಅನಾರೋಗ್ಯದಿಂದ ನಿಧನ ಹೊಂದಿದರು ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ತಿಳಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959ರಲ್ಲಿ ಜನಿಸಿದ ಬಿಸಿ ನಾಗೇಶ್ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008ರಿಂದ 2018ರಲ್ಲಿ ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಚಿವರಾಗಿದ್ದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಪಠ್ಯಪುಸ್ತಕ ಪರಿಷ್ಕರಣೆ, ಶಾಲಾ ಸಮವಸ್ತ್ರ ನಿಯಮ, ಶಿಕ್ಷಣದಲ್ಲಿ ಮೌಲ್ಯವರ್ಧನೆ ಮುಂತಾದ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆ ತಂದಿದ್ದರು ಎಂದು ನುಡಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಎಬಿವಿಪಿ ಮೂಲಕ ರಾಜಕಾರಣಕ್ಕೆ ಪ್ರವೇಶಿಸಿದ ಅವರು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. ಅವರ ಅಗಲಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲದೆ ತುಮಕೂರು ಭಾಗದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿ ಬಳಗಕ್ಕೆ ತುಂಬಲಾರದ ನಷ್ಟ ಎಂದು ನುಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ತಮ್ಮ ಕ್ಷೇತ್ರದ ಜನರ ಜೊತೆ ಬೆರೆಯುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು ಎಂದು ಸ್ಮರಿಸಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ನಾಗೇಶ್ ಅಜಾತ ಶತ್ರುವಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಎಂದು ತಿಳಿಸಿದರು. ವಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಪ್ರಮುಖರು ಸಂತಾಪ ಸೂಚನೆಯಡಿ ಮಾತನಾಡಿದರು. ಕೊನೆಯದಾಗಿ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಬಳಿಕ ಪಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ವಿಪಕ್ಷಗಳ ಸದಸ್ಯರು ಪಟ್ಟು ಹಿಡಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಇದಕ್ಕೆ ದನಿಗೂಡಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ರಾಜ್ಯದ ಜನತೆ ನಮ್ಮನ್ನು ನೋಡುತ್ತಿದ್ದಾರೆ. ಬರಗಾಲ, ರೈತರ ಸಂಕಷ್ಟ ಸೇರಿದಂತೆ ಹಲವು ಸಮಸ್ಯೆಗಳು ಇವೆ. ಇದರ ಕುರಿತು ಚರ್ಚೆ ನಡೆಯಬೇಕಾಗಿದೆ ಎಂದು ಹೇಳಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಕಲಾಪ ನಡೆಯಬೇಕೆಂದು ಬೆಂಬಲಿಸಿದರು. ಆದರೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ವರದಿಯನ್ನೊಪ್ಪಿಸುವ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಆಗ ಐವಾನ್ ಡಿಸೋಜಾ ಅವರು ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ 139ನೇ ಹಾಗೂ 140ನೇ ವರದಿಗಳನ್ನು ಒಪ್ಪಿಸಿದರು. ವಿಶೇಷ ಸದನ ಸಮಿತಿಯ ಕಾಲಾವಕಾಶವನ್ನು ವಿಸ್ತರಿಸುವ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡನೆ ಮಾಡಲಾಯಿತು. ಇತ್ತ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಕಪ್ಪು ಬಟ್ಟೆ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು, ಕಳಂಕಿತ ಮಂತ್ರಿಯನ್ನು ಇಟ್ಟುಕೊಂಡು ಹೇಗೆ ಸದನ ಮಾಡುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಪರಿಸ್ಥಿತಿ ಇದ್ದು ಈ ಬಗ್ಗೆ ಚರ್ಚೆ ಮಾಡಿ ನಾಗೇಂದ್ರ ವಿಚಾರ ನೋಟಿಸ್ ನೀಡಿದ ಬಳಿಕ ಚರ್ಚೆ ಮಾಡೋಣ, ಆಗ ರಾಜ್ಯ ಸರ್ಕಾರ ಉತ್ತರ ನೀಡಲಿದೆ ಎಂದರು. ಇದನ್ನು ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ವಿಪಕ್ಷಗಳ ಗಲಾಟೆ ಮಧ್ಯೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ನಿಯಮ ಉಲ್ಲಂಘಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ದುರುಪಯೋಗ ಮಾಡಲಾಗಿದೆ, ಮೊದಲು ಅವರ ರಾಜೀನಾಮೆ ಪಡೆಯಿರಿ ಎಂದು ಆಗ್ರಹಿಸಿದರು. ಈ ಮಧ್ಯೆ ರಾಹುಲ್ ಗಾಂಧಿ ಹೆಸರನ್ನು ವಿಪಕ್ಷಗಳು ಪ್ರಸ್ತಾಪಿಸಿದವು. ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಸದನದಲ್ಲಿ ಮತ್ತೆ ಗದ್ದಲ ನಡೆಸಿದರು. ಪಾಯಿಂಟ್ ಆಫ್ ಆರ್ಡರ್ ತೆಗೆದ ಬಸವರಾಜ ಹೊರಟ್ಟಿ, ಈ ಸದನ ಹೀಗೆ ನಡೆಸುವುದು ಸರಿಯಲ್ಲ, ಸದನ ಮುಂದೂಡಿ ಮಾತುಕತೆ ನಡೆಸುವಂತೆ ಸಭಾಪತಿಗಳಿಗೆ ಮನವಿ ಮಾಡಿದರು. ಆಗ ಸಭಾಪತಿ ಸಲೀಂ ಅಹಮದ್, 3 ಬಾರಿ ಸಭೆ ನಡೆಸಿ ಪ್ರತಿಪಕ್ಷಗಳ ಸದಸ್ಯರಲ್ಲಿ ವಿನಂತಿ ಮಾಡಲಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯ ಮಧ್ಯೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೆತ್ತಿಕೊಂಡು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಸಂಬಂಧ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು 84 ಕೋಟಿ 63 ಲಕ್ಷ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರೂಪಾಯಿಗಳಷ್ಟು ಹಣ ಹಾಗೂ ವಸ್ತು ಒಡವೆಗಳನ್ನು ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. ವಿರೋಧ ಪಕ್ಷಗಳು ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಸದನ ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಈ ಅಧಿವೇಶನವನ್ನು ನಡೆಸುತ್ತಿದ್ದೇವೆ.

ಅಧಿವೇಶನಗಳು ನಾಡಿನ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಜನರಿಗೆ ಹಾಗೂ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಪ್ರಕರಣ ಸಂಬಂಧ ಬಾಕಿ ಉಳಿದ ಹಣವನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಜಾರಿಯಲ್ಲಿ ಇದೆ. ಯಾವ ನ್ಯಾಯಾಲಯವೂ ನಾಗೇಂದ್ರ ದೋಷಿ ಎಂದು ತೀರ್ಪು ನೀಡಿಲ್ಲ ಎಂದು ಹೇಳಿದರು. ಇದುವರೆಗೆ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿದೆ. ಉಳಿದ ಮೊತ್ತ 4,94,00,000 ರೂಪಾಯಿಗಳಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿ ಇದೆ. ವಿಶೇಷ ತನಿಖಾ ತಂಡ 5/8/2024 ತನಿಖೆಯ ಪ್ರಾಥಮಿಕ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿತ್ತು. ಅದರಲ್ಲಿ ಬಿ ನಾಗೇಂದ್ರ ಅವರನ್ನು ಆರೋಪಿಯನ್ನಾಗಿ ಹೆಸರಿಸಲಾಗಿಲ್ಲ. 10/11/2025 ಎಸ್ಐಟಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿಯೂ ಬಿ ನಾಗೇಂದ್ರ ಆರೋಪಿಯಾಗಿರುವುದಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಆನಂತರ ಸಭಾಪತಿ ಚುಕ್ಕೆ ಗುರುತಿನ ಪ್ರಶ್ನೆಗಳ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆ ಸದನವನ್ನು ನಾಳೆಗೆ ಮುಂದೂಡಿದರು. ವಿಧಾನಮಂಡಲದಲ್ಲಿ ಇಂದು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ, ಸಮಯ 8:16. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅನುರಾಗ ಬಂಧನ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ವಿಜಯ ನರಸಿಂಹ. ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಈಗ ಕೇಳಿ ಸಹೋದರರ ಸವಾಲ್. ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ. ಸತ್ಯಮ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಈಗ ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಇನ್ನೊಂದು ಗೀತೆ, ಚಿತ್ರ ಸೀತಾರಾಮು, ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಬೆಂಕಿಯ ಬಲೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಕೇಳಿ. ಡಾಕ್ಟರ್ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಸಾಹಿತ್ಯ ಚಿ ಉದಯಶಂಕರ್.

ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಈ ಗೀತೆಗೆ ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ಮತ್ತು ನಾಗೇಂದ್ರ.

ಇನ್ನೀಗ ಕೇಳಿ ಭರ್ಜರಿ ಬೇಟೆಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಇವುಗಳ ಗೀತೆ. ಸಂಗೀತ ನಿರ್ದೇಶನ ಇಳಯರಾಜ, ಗೀತರಚನೆ ಚಿ ಉದಯಶಂಕರ್.

ಸವಿನೆನಪು ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯವನ್ನು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ. ಕೇಳಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಗ ಬಂಧನ, ಸಹೋದರರ ಸವಾಲ್, ಸೀತಾರಾಮು, ನಾನಿರುವುದೇ ನಿನಗಾಗಿ, ಬೆಂಕಿಯ ಬಲೆ, ಭರ್ಜರಿ ಬೇಟೆ ಹಾಗೂ ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಒದಗಿಸಿದ್ದಾರೆ ಸಮೀರ್, ಸಂಗೀತ ನದೀಮ್ ಶ್ರವಣವರದು.

ಪುಷ್ಪಹಾರ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಕರಣ್ ಅರ್ಜುನ್ ಚಿತ್ರದ ಗೀತೆ, ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಎಂಡಿವರ್, ಸಂಗೀತ ರಾಜೇಶ್ ರೋಷನ್. ಕೇಳಿ ಕರಣ್ ಅರ್ಜುನ್ ಚಿತ್ರದ ಗೀತೆ.

0: victory, taking 6 wickets in the second innings to finish with a maiden 10-wicket match haul in only his second test. The 24-year-old also became the youngest Indian spinner to take 10 wickets in an overseas test. And now before we end the bulletin, the headlines once again. Union Cabinet approves 5 infrastructure projects worth over 13,000 crore rupees, clears 4 railway multi-tracking projects across 4 states, also gives nod to widening of National Highway 22 in Bihar. Road Transport and Highways Minister Nitin Gadkari says high quality and cost effective infrastructure top priority, says centre will review subcontracting norms. US Ambassador Sergio Gore hails steps taken by centre and Jammu and Kashmir governments to improve security in the Union Territory. President Draupadi Murmu calls for accurate, credible and citizen-centric government communication in social media era. Iran warns Gulf nations against facilitating US military operations. India beat Pakistan 5-3 to qualify for second round of men's FIH Hockey World Cup in the Netherlands. That is all in the news at 9. Good night.
1: ಸಮಯ 9:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ ಭಾರತ ಈಗ ಉಡಾವಣಾ ವ್ಯವಸ್ಥೆ ಉಪಗ್ರಹ ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತವೆ ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ 9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಮುಂಬರುವ ದಶಕದಲ್ಲಿ ಇದು 40-45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು 2021-22ರಲ್ಲಿ 100.5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026ರ ವೇಳೆಗೆ 618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ ಇದರಲ್ಲಿ ಕೇವಲ 2026ರ ಅವಧಿಯಲ್ಲೇ 187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ 2026ರ ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ ಅರ್ಥ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಒಪಿಪಿಪಿ ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ ಇದು ಸುಮಾರು 1200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ಧತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026ರ ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು ಸಂಶೋಧನೆ ತಂತ್ರಜ್ಞಾನ ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು 5 ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ ಹೂಡಿಕೆ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು

ಇದು ಉಪಗ್ರಹಗಳು, ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ ಎನ್ಎಸ್ಐಎಲ್ ಉಡಾವಣೆ, ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22 ಹಣಕಾಸು ವರ್ಷದಲ್ಲಿ 321.77 ಕೋಟಿ ರೂಪಾಯಿಂದ 2024-25 ಹಣಕಾಸು ವರ್ಷದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು ಎನ್ಎಸ್ಐಎಲ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026 ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024 ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಶೇಕಡ 74%, ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ ಶೇಕಡ 49%, ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ ಶೇಕಡ 100% ಎಫ್ಡಿಐಗೆ ಸ್ವಯಂಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ, ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು, ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ಭಾರತ 11 ರಾಷ್ಟೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೆಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರ ಪಟ್ಟಿನಂ ಕೂಡ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008 Chandrayaan-1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019 Chandrayaan-2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023 Chandrayaan-3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟ್ರವನ್ನಾಗಿ ಮಾಡಿತು. Chandrayaan-4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. Chandrayaan-5 Lupex

ಜಂಟಿ ಇಸ್ರೋ ಜಾಕ್ಸ್ ಮಿಷನ್ ಆಗಿದ್ದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು ಸೇರಿದಂತೆ ಚಂದ್ರನ ಅವಿಶೀಲತೆಗಳನ್ನು ಅಧ್ಯಯನ ಮಾಡುತ್ತದೆ. ಮಂಗಳಯಾನ 2014 ಸೆಪ್ಟೆಂಬರ್ 24 ಮಂಗಳ ಗ್ರಹದ ಕಕ್ಷೆಯನ್ನು ಸೇರಿತು. ಇದು ಭಾರತದ ಮೊದಲ ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ಅವಧಿಯನ್ನು ಮೀರಿ 8 ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023 ಆದಿತ್ಯ L1 ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 TBಗೂ ಹೆಚ್ಚು ಸೌರ ದತ್ತಾಂಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024 ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4 ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025 ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025 ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1,500 ಕಿಲೋಮೀಟರ್ ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2nd ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನುಕ್ರಮವಾಗಿ May 2023 ಮತ್ತು January 2025 ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ಧವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2nd ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕೆ ಜನವರಿ 2019 ಅನುಮೋದನೆ ನೀಡಲಾಯಿತು. ಇದರಲ್ಲಿ ವ್ಯಾಪ್ತಿಯನ್ನು September 2024 ವಿಸ್ತರಿಸಿ ಒಟ್ಟು 8 ಮಿಷನ್ಗಳನ್ನು ಒಳಗೊಂಡಂತೆ 20,193 ಕೋಟಿ ರೂಪಾಯಿ ವೆಚ್ಚಕ್ಕೆ ಪರಿಷ್ಕರಿಸಲಾಯಿತು. ಇದರಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಆರಂಭಿಕ ಫ್ಲೈಟ್ಗಳು ಸೇರಿವೆ. ಇದು ಭಾರತೀಯ ಗಗನಯಾತ್ರಿಗಳ ತಂಡವನ್ನು 400 ಕಿಲೋಮೀಟರ್ ಕಕ್ಷೆಗೆ 3 ಮಿಷನ್ಗಾಗಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದೆ. ವ್ಯೋಮ ಮಿತ್ರ, ಅರ್ಧ ಮಾನವ ರೂಪಿ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಶೀಲಿಸಲು ಮೊದಲ ಸಿಬ್ಬಂದಿ ರಹಿತ ಪ್ರಯೋಗಾತ್ಮಕ ಮಿಷನ್ ಅನ್ನು 2026 4 ತ್ರೈಮಾಸಿಕದಲ್ಲಿ ಗುರಿಯಾಗಿಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027 ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035 ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು BAS-1 2028 ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4 ಗಗನಯಾನ ಮತ್ತು BAS ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. March 2028 ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನುಮಂಡಲವನ್ನು ಅಧ್ಯಯನ ಮಾಡುತ್ತದೆ. ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ Mark-3 ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು LVM-3

0: ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ ಹಂತ ಮಾನವ ಬಾಹ್ಯಾಕಾಶಯಾನ. ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಎಚ್ ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
3: ನಮ್ಮ ದೇಶದ ಆಟೋ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಅಂತ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ.
2: ಅಂತಾರಾಷ್ಟೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ, ಇತ್ತೀಚೆಗೆ ನೈಜೀರಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಟೀಮ್ ಇವೆಂಟ್ನಲ್ಲಿ ಬಂಗಾರದ ಪದಕ ಪಡೆದ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಪ್ಯಾರಾ ಫೆನ್ಸರ್ ರಾಘವೇಂದ್ರ ಪಿ ಅವರು. ರಾಘವೇಂದ್ರ ಪಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಮೊದಲಿಗೆ ಅಭಿನಂದನೆಗಳು ಸರ್, ನಮ್ಮ ನಾಡಿಗೆ ಕೀರ್ತಿಯನ್ನ ತಂದಿದ್ದೀರಿ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಲಂಡನ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ ಹಾಗೂ ಅದೇ ವರ್ಷ ಏಷ್ಯನ್ ಲಾನ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸಿದ ದೇಶದ ಮೊತ್ತ ಮೊದಲ ಪ್ಯಾರಾ ಅಥ್ಲೀಟ್ ನೀವು. ಇಂತಹ ಅತ್ಯುನ್ನತ ಸಾಧನೆಯ ಹಿಂದಿನ ನಿಮ್ಮ ಶ್ರಮದ ಕುರಿತಾಗಿ ಮಾತನಾಡಿ ಸರ್. ಅದು ಗಾಲಿ ಕುರ್ಚಿಯ ಮೇಲೆ ಕತ್ತಿ ವರಸೆ ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ.
1: ಇದು ಏನಾಗುತ್ತೆ, ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಟಫೆಸ್ಟ್ ಈವೆಂಟ್. ಅದು ನಾವೆಲ್ಲ ವೇರ್ ಮಾಡಬೇಕು, ಒಂದು ಮಾಸ್ಕ್ ಇಂದ ಹಿಡಿದು ಗ್ಲೌಸ್ ಜಾಕೆಟ್ಸ್ ಅದೆಲ್ಲ ವೇರ್ ಮಾಡಿ ನಾವು ವೀಲ್ ಚೇರ್ ಅಲ್ಲಿ ಆಡೋದು. ನಾರ್ಮಲ್ ಆದ್ರೆ ಫೆನ್ಸಿಂಗ್ ನ ಸ್ಟ್ಯಾಂಡಿಂಗ್ ಅಲ್ಲಿ ಆಡ್ತಾರೆ, ಸೊ ಅಷ್ಟು ಪ್ರಾಬ್ಲಮ್
0: ಕಾಲಿನ ಆಧಾರನೂ ಇರ್ತದೆ.
1: ಹೌದು, ನಮ್ಗೆ ಇಲ್ಲಿ ಏನು ಫ್ರೀಡಮ್ ಇರೋದಿಲ್ಲ, ನಮ್ನ ಲಾಕ್ ಮಾಡಿರ್ತಾರೆ, ವೀಲ್ ಚೇರ್ ಅಲ್ಲೇ ಕುಂತು ವೀಲ್ ಚೇರ್ ಅಲ್ಲೇ ಆಡಬೇಕು. ಸೊ ನಮ್ಮ ಬಾಡಿ ತುಂಬಾ ಸ್ಟ್ರೈನ್ ತಗೊಳುತ್ತೆ, ನಾರ್ಮಲ್ ಪ್ಲೇಯರ್ಸ್ಗಿಂತ ವೀಲ್ ಚೇರ್ ಫೆನ್ಸರ್ಸ್ಗೆ ತುಂಬಾ ಸ್ಟ್ರೈನ್ ತಗೊಳುತ್ತೆ. ಸೊ ಇದೆಲ್ಲ ಒಂದು ನಡುವೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯೂಟಿಗೂ ಹೋಗಿ ಆಫೀಸ್ ವರ್ಕು ಮುಗಿಸಿ ಪ್ರಾಕ್ಟೀಸ್ ಟೈಮ್ ಕೊಡೋದು ಬಹಳ ಕಷ್ಟ ನಮಗೆ. ಸೊ ಅಂತದ್ರಲ್ಲೂ ನಾನು ಟೈಮ್ ನ ಅಡ್ಜಸ್ಟ್ ಮಾಡಿಕೊಂಡು ಆಫೀಸ್ ವರ್ಕ್ ಜೊತೆಗೆ ಕ್ರೀಡಾ ಚಟುವಟಿಕೆಗಳನ್ನು ನಾನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಓಸ್ ಅಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಲಂಡನ್ ಅಲ್ಲಿ ಸಿಂಗಲ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಗ್ರೂಪ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಟೋಟಲ್ 2 ಸಿಲ್ವರ್ ಮೆಡಲ್ ಲಂಡನ್ ಅಲ್ಲಿ. ಬಟ್ ಪ್ಯಾರಾ ಫೆನ್ಸಿಂಗ್ ಇಂದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮೆಡಲ್ ಆಗಿದ್ದು ಲಂಡನ್ ಅಲ್ಲಿ.
0: ಈ ಕತ್ತಿ ವರಸೆ ಅನ್ನೋ ಕ್ರೀಡೆ ಇದೆಯಲ್ಲ, ಅದರಲ್ಲೂ ನೀವು ಆರಿಸಿಕೊಂಡಂತಹ ಎಪಿ ವಿಭಾಗದಲ್ಲಿ ಕತ್ತಿ ಭಾರವಾಗಿರುತ್ತದೆ, ನೀವು ವೀಲ್ ಚೇರ್ ನಲ್ಲಿ ಕುಳಿತು ಆಡುವಾಗ ನಿಮಗೆ ಬಲ ಸಾಲುತ್ತಾ ಸರ್?
1: ಸಾಲೋದಿಲ್ಲ ಮೇಡಮ್, ಯಾಕಂದ್ರೆ ಅದು ವೈಟ್ ಇರುತ್ತೆ, ಆಮೇಲೆ ನಮ್ಗೆ ಕಾಲ್ ಸ್ಟ್ರೆಂತ್ ಇರೋದ್ರಿಂದ ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ವಿತ್ ಎಲ್ಲಾ ವೆಪನ್ಸ್ ವಿತ್ ಎಲ್ಲಾ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಜಾಕೆಟ್ಸ್ ಹಾಕೊಂಡು ವೇರ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದು ನಮ್ಮ ಮೇಲೆ ಇನ್ನೊಂದು ಭಾರ.

0: ಉಂತಂಗಾಗಿರುತ್ತೆ, ಅದು ವೆಯ್ಟ್ ಜಾಸ್ತಿ ಇರುತ್ತೆ. ಅದು ಸೊ ಅದ್ರ ಜೊತೆಗೆ ಮೂವ್ಮೆಂಟ್ ಮಾಡ್ಬೇಕು ನಾವು ಪಾಯಿಂಟ್ಸ್ ತಗೊಬೇಕಾದ್ರೆ, ಅದು ಬಹಳ ಡಿಫಿಕಲ್ಟ್ ಮೇಡಮ್ ನಮ್ಗೆ. ಅದು
1: ಸರ್ ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ. ಯಾಕಂದ್ರೆ ಈ ಗಾಲಿ ಕುರ್ಚಿ ವೀಲ್ ಚೇರ್ ನಿಮ್ಮ ಬದುಕಿಗೆ ಅನಿವಾರ್ಯ ಆಗಿದ್ದು ಹೇಗೆ, ಈ ಸ್ಥಿತಿಗೆ ಬರಲು ಕಾರಣ ಏನು?
0: ಮೇಡಮ್ ಆಕ್ಚುಲಿ ನಾನು ಬೈ ಬರ್ತ್ ನಾರ್ಮಲ್, ಅಪ್ ಟು 8 ಇಯರ್ಸ್ ವರೆಗೂ ನಾನು ನಾರ್ಮಲ್. ಸೊ 8 ಇಯರ್ಸ್ ಆದ್ಮೇಲೆ ಒಂದ್ ದಿವಸ ಐ ಫ್ಯೂರ್ ಜ್ವರ ಬರುತ್ತೆ ನನಗೆ. ಐ ಫ್ಯೂರ್ ಜ್ವರ ಬಂದಾಗ ನಮ್ ತಂದೆ ಏನ್ ಮಾಡ್ತಾರೆ, ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಪೆನ್ಸಿಲ್ ಇಂಜೆಕ್ಷನ್ ನ ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗಾರು ಕೊಡ್ಬೇಕಾದ್ರೆ ಪೆನ್ಸಿಲ್ ಇಂಜೆಕ್ಷನ್ ಒಂದು ಡೋಸ್ ಕೊಟ್ಟು
1: ಟೆಸ್ಟ್ ಮಾಡಿ
0: ರಿಯಾಕ್ಷನ್ ಆಗ್ಲಾಂದ್ರೆ ಆಮೇಲೆ ಫುಲ್ ಇಂಜೆಕ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ರು, ಡಾಕ್ಟರ್ ಐ ಫ್ಯೂರ್ ಜ್ವರಕ್ಕೆ ಒಂದೇ ಸಾರಿ ಫುಲ್ ಡೋಸ್ ನ ತಗೊಂಡು ಇಂಜೆಕ್ಟ್ ಮಾಡ್ಬಿಟ್ರು. ನೈಟ್ ಕೊಟ್ಟಿದ್ದಷ್ಟೇ, ಮಾರ್ನಿಂಗ್ ನಮ್ ತಂದೆ ಸ್ಕೂಲ್ಗೆ ಬರ್ತಾ ಇದ್ರೆ ನನಗೆ ಕತ್ತು ಬಿಟ್ಟು ಇನ್ ಯಾವ ಭಾಗನೂ ಸ್ವಾಧೀನ ಇಲ್ಲ,
1: ಸಂಪೂರ್ಣವಾದ ದೇಹ ಸ್ವಾಧೀನ ಕಳೆದುಕೊಂಡ್ಬಿಟ್ಟಿದೆ.
0: ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಯಾವ ಒಂದು ಇದನ್ನು ವರ್ಕ್ ಮಾಡ್ತಾ ಇಲ್ಲ. ಸೊ ಆಮೇಲೆ ನಮ್ ತಂದೆ ಎತ್ತಿ ಹಿಂಗೆ ಕುಣಿಸ್ತಾರೆ, ಕುಣಿಸಿದ ತಕ್ಷಣ ತಿರ್ಗಾ ನಾನು ಹಂಗೆ ಬಿದ್ದೋಗ್ತೇನೆ ಕೆಳಗಡೆ. ಸೊ ಗಾಬರಿಯಾಗಿ ಆಗ ಒಂದ್ ವರ್ಷ ಸೆಂಟ್ ಜಾನ್ ಹಾಸ್ಪಿಟಲ್ ಮಡಿವಾಳ, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನಾನಾ ತರದ ಟ್ರೀಟ್ಮೆಂಟ್, ಎಲ್ಲರೂ ಮೇಲ್ಗಡೆ ನರಕ ನೋಡಿದೀವಿ ಅಂತಾರೆ, ನಾನು ಭೂಮಿಲಿ ನರಕ ನೋಡ್ದಂಗಾಯ್ತು. ಒಂದ್ ವರ್ಷ ಟ್ರೀಟ್ಮೆಂಟ್ ಕೊಟ್ಟಮೇಲೆ
1: ವೈದ್ಯರ ನಿರ್ಲಕ್ಷ್ಯ,
0: ಹೌದು ಪಕ್ಕ ವೈದ್ಯರ ನಿರ್ಲಕ್ಷ್ಯ.
1: ಏನ್ ಹೇಳಿದ್ರು ಸರ್ ಆಮೇಲೆ?
0: ಆಗ ಒಂದು 35 ಇಯರ್ಸ್ ಬ್ಯಾಕ್ ಮೇಡಮ್, ಅದು ನಮ್ಮಲ್ಲಿ ಅವಾಗ ಬಿಟ್ಬಿಟ್ರೆ ಆಕ್ಚುಲಿ ಬಿಡಬಾರ್ದಾಯ್ತು. ನನ್ನಂತವ್ರು ಎಷ್ಟೋ ಜನಕ್ಕೆ ಅದು ಕೊಟ್ಟು ಆತರ ಮಿಸ್ಗೈಡ್ ಆಗಿ ಈಗ ನನ್ಗೆ ಲೈಫ್ ಲಾಂಗ್ ಸಫರ್ ಪಡ್ತಾ ಇದೀವಿ. ಸೊ ಇನ್ನು ಎಷ್ಟು ಜನಕ್ಕೆ ಆತರ ಆಗಿದೆಯೋ ಗೊತ್ತಿಲ್ಲ. ನಾವು ಅವತ್ತೇ ಅವ್ರನ್ನ ಒಂದು ಪನಿಷ್ ಮಾಡಿಸ್ಬೇಕಾಯ್ತು. ಅವಾಗ ಹಿಂಗಾದ್ಮೇಲೆ ಇನ್ನೇನು ಅವ್ನು ಕೇಳೋದು ಅಂತ ನಮ್ಮ ಮನೇಲೂ ಬಿಟ್ಬಿಟ್ರು.
1: ಸೊ ಅದಾದ್ರೆ ಲೈಫ್ ಲಾಂಗ್ ನೀವು ಸಫರ್?
0: ನಾನು ಸಫರ್ ಪಡ್ತಾ ಇದೀನಿ. ಹಾಗಾಗಿ ಅದಾದ್ಮೇಲೆ ಒಂದು ಛಲ ಇತ್ತು ಮೇಡಮ್, ನನಗೆ ಏನಾದ್ರು ಒಂದು ಸಾಧಿಸಬೇಕು ಲೈಫ್ ಅಲ್ಲಿ. ಯಾಕೆ ಫಿಸಿಕಲಿ ಛಲ ಅಂದ್ಮೇಲೆ ನಮ್ಗೆ ಅಷ್ಟು ಸಪೋರ್ಟ್ ಆಗ್ಲಿ ವ್ಯಾಲ್ಯೂಸ್ ಅಲ್ಲಿ ಇರೋದಿಲ್ಲ ಅಂದ್ರೆ, ಕೇವಲ ನೋಡ್ತಾ ಇವ್ರ ಕೈಲಿ ಇನ್ನೇನು ಆಗೋದಿಲ್ಲ ಅನ್ನೋ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಬಟ್ ನನಗೆ ಕ್ರೀಡೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬಹಳ ಹುಚ್ಚು.
1: 8ನೇ ವಯಸ್ಸಿನಲ್ಲಿ ಹೀಗಾಯ್ತು ನಿಮ್ಗೆ, ಏನಾಗಿದೆ ಅನ್ನೋ ಒಂದು ಪರಿಜ್ಞಾನನು ಇರಲ್ಲ.
0: ಹೌದು,
1: ಅಂತ ವಯಸ್ಸಿನಲ್ಲಿ ನಿಮ್ಗೆ ಹೀಗಾಯ್ತು. ನಂತರ ನಿಧಾನವಾಗಿ ಬುದ್ಧಿ ಬಂದ ನಂತರ ಬೇರೆಯವ್ರನ್ನೆಲ್ಲ ನೋಡುವಾಗ ಏನ್ ಅನಿಸ್ತಿತ್ತು ಸರ್ ಶಾಲೆಯಲ್ಲಿ?
0: ಅದೇ ತುಂಬಾ ಫೀಲ್ ಆಗೋದು ಮೇಡಮ್, ಅದು ನನಗೆ ಯಾಕೆ ದೇವ್ರ ಈ ತರ ಆಯ್ತು. ಈಗ ಎಲ್ಲಾರು ಆಟ ಆಡ್ಬೇಕಾದ್ರೆ ಸ್ಕೂಲ್ಗಳಲ್ಲಿ ಗ್ರೌಂಡ್ ಅಲ್ಲಿ ಆಗ್ಲಿ ಆಟ ಆಡ್ಬೇಕಾರೆ ಓಡಾಡ್ಬೇಕಾರೆ ಎಲ್ಲಾ ಫೀಲ್ ಆಗೋದು, ನನಗೆ ಆಗ್ತಾ ಇರ್ಲಿಲ್ಲ. ಅದು ಯಾವಾಗ್ಲೂ ದೇವ್ರಿಗೆ ಬೈಕೊಂತ ಇದೆ ನಾನು, ಎಲ್ಲಾರನ್ನೂ ಈಗಿಟ್ಟು ನನಗೆ ಯಾಕೆ ಹಿಂಗಾಯ್ತು. ಯಾಕಂದ್ರೆ ನನಗೆ ಕ್ರೀಡೆಲಿ ಬಹಳ ಹುಚ್ಚಿದ್ರಿಂದ, ಆಸಕ್ತಿ ಇದ್ರಿಂದ ನಮ್ ಸ್ಕೂಲ್ ಲೈಫ್ ಇಂದ ನಾನು ಯಾವ ಸ್ಪೋರ್ಟ್ಸ್ ಆಡಕ್ ಆಗ್ತಿರ್ಲಿಲ್ಲ. ನಾನು ಒಂದ್ ಕಡೆ ಸುಮ್ನೆ ಕುತ್ಕೊಬೇಕಾಯ್ತು, ಎಲ್ಲಾರು ಆಟ ಆಡ್ತಾ ಇರೋ ನಾನು ನೋಡ್ಬೇಕಾಯ್ತು, ಅದು ನನಗೆ ಬಹಳ ಹಿಂಸೆ ಆಗ್ತಾ ಇತ್ತು. ಅದು
1: ಸಂಪೂರ್ಣ ದೇಹ ಸ್ವಾಧೀನ ಕಳೆದುಕೊಂತು ಅಂತ ಹೇಳಿದ್ರೆ, ಅದು ಹೇಗೆ ನಿಧಾನವಾಗಿ ನಿಮ್ಗೆ ಕಾಲ್ ಅಷ್ಟೇ ಸ್ವಾಧೀನ ಕಳೆದುಕೊಳ್ಳುವ ಸ್ಥಿತಿಗೆ ಬಂತು ಅಂತ?
0: ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲ ಮೇಡಮ್, 1 ಇಯರ್ ನಾನು ಹಾಸ್ಪಿಟಲ್ ಇದ್ದಾಗ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ಪರ್ ಬಾಡಿಗೆ ಸ್ಲೋ ಆಗಿ ಸ್ಟ್ರೆಂತ್ ಬರಕ್ ಸ್ಟಾರ್ಟ್ ಆಯ್ತು 1 ಇಯರ್ ಟ್ರೀಟ್ಮೆಂಟ್ ಆದ್ಮೇಲೆ. 1 ಇಯರ್ ಆದ್ಮೇಲೆ ನಾನು ಮನೇಲಿ ಸ್ವಲ್ಪ ನಾನು ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ಹಿಂಗೆ ಬಕ್ಕೊಂಡೆ ಓಡಾಡಬೇಕಾಯ್ತು, ನಾನು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ.
1: 1 ಇಯರ್ ಬಟ್ ಹಾಸಿಗೆಯಲ್ಲೇ?
0: 1 ಇಯರ್ ಪೂರ್ತಿ ಹಾಸ್ಪಿಟಲ್ ಫುಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅಪ್ಪರ್ ಬಾಡಿಗೆ ಒಂದ್ ಸ್ವಲ್ಪ ಒಂದು 40% ಸ್ಟ್ರೆಂತ್ ಬಂತು. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರು. ಮನೇಲಿ ಒಂದ್ ವರ್ಷ ಎಲ್ಲ ನಾನು ರೆಸ್ಟ್ ಮಾಡಿದ್ಮೇಲೆ ಸೊ ರಿಕವರಿ ಆಗಿ ಅಪ್ಪರ್ ಬಾಡಿ ಸ್ಟ್ರೆಂತ್ ಬಂತು. ಆಮೇಲೆ ಕಾಲಿಗೆ ಬರಲಿಲ್ಲ, ಅವಾಗಿದ ಕಾಲು ಇದೆ ತರ ಸ್ಟ್ರೆಂತ್ ಇಲ್ದಂಗೆ ಹಿಂಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ.
1: 5 ವರ್ಷಗಳ ಕಾಲ ರಾಜ್ಯ ದೇಹದ್ರಾಢ್ಯ ಸ್ಪರ್ಧೆಯ ಚಾಂಪಿಯನ್ ನೀವು. ಆರಂಭಿಕ ಹಂತದಲ್ಲಿ ನೀವು ಬಾಡಿ ಬಿಲ್ಡರ್ ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ ನೀವು?
0: ಇಲ್ಲ ಮೇಡಮ್, ನನಗೆ ಬೇರೆ ಯಾವ ಸ್ಪೋರ್ಟ್ಸ್ ಗೊತ್ತಿರಲಿಲ್ಲ. ಬಟ್ ನಮ್ ತಂದೆ ಏನ್ ಮಾಡಿದ್ರು ಅಂದ್ರೆ, ನನಗೆ ಕಾಲಿಗೆ ಆದ್ಮೇಲೆ ನಾನಾ ತರ ಟ್ರೀಟ್ಮೆಂಟ್, ಇಂಗ್ಲಿಷ್ ಮೆಡಿಸಿನ್ಸ್, ಆಯುರ್ವೇದಿಕ್ಸ್, ದೇವರು ಅದು ಇದು ಏನೇನೋ ನಮ್ ತಂದೆ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ. ಬಟ್ ಒಬ್ರು ಸಜೆಷನ್ ಮಾಡಿದ್ರು, ಡೈಲಿ ಅವನಿಗೆ ವ್ಯಾಯಾಮ ಮಾಡಿಸಿ ದೇಹಕ್ಕೆ ಸ್ಟ್ರೆಂತ್ ಬರ್ಲಿ, ಕೈ ಕಾಲ್ಗೆಲ್ಲ ಸ್ಟ್ರೆಂತ್ ಬರ್ಲಿ. ಯಾಕಂದ್ರೆ ಎಲ್ಲ ಸ್ಟ್ರೆಂತ್ ಹೋಗ್ಬಿಟ್ಟಿತ್ತು. ನಮ್ ತಂದೆ ರೆಗ್ಯುಲರ್ ಆಗಿ ಡೈಲಿ 6 to 8 o'clock ನನಗೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿಸೋರು. ಆಮೇಲೆ ಆ ಮೀನ್ ಎಣ್ಣೆ ಅಂತ ಬರುತ್ತೆ, ಆ ತರ ಎಲ್ಲ ಪ್ರಯತ್ನ ಪಟ್ಟರು.
1: ಯಾರ್ಯಾರು ಏನೇನು ಹೇಳ್ತಾರೆ, ಯಾವ್ದ್ರಿಂದ ಆದ್ರೂ ಆರಾಮಾಗ್ಲಿ ಅನ್ನೋದು ಅವರ ಭಾವನೆ.
0: ಹೌದು, ಹೆಂಗಾರು ನನ್ನ ಮಗ, ನಾನು ಒಬ್ನೇ ಮಗ ನಮ್ಮ ತಂದೆಗೆ. ಸೊ ಅವ್ರಿಗೆ ಏನು ಅಂದ್ರೆ, ಮಗ ರಿಕವರಿ ಆಗ್ಲಿ, ಎಲ್ಲರಂತೆ ನಾರ್ಮಲ್ ಆಗಿ ಆಗ್ಲಿ ಅನ್ನೋ ಉದ್ದೇಶ ಆಸೆ ಅವರಿಗೆ. ಬಟ್ ಏನೋ ಟ್ರೈ ಮಾಡಿ, ಬಟ್ ಡೈಲಿ ನನಗೆ ಮೀನ್ ಎಣ್ಣೆ ಉಜ್ಜಿ ಎಕ್ಸಸೈಸ್ಗಳು ಮಾಡಿಸಿ, ಅವಾಗಿಂದ ನಾನು ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಬಂದೆ. ಸೊ ಹಾಗಾಗಿ ತುಂಬಾ ಫಿಟ್ಟು ಇದ್ದೆ ನಾನು. ಆಮೇಲೆ ಒಂದು ನನಗೆ 2008 ಅಲ್ಲಿ ನನ್ನ ಫ್ರೆಂಡು, ನನ್ನ ಬಾಲ್ಯ ಸ್ನೇಹಿತ ಹವಿ ಅಂತ, ಅವನೊಂದು ಜಿಮ್ ಓಪನ್ ಮಾಡ್ತಾನೆ. ಅವನು ನನ್ನ ಫಿಟ್ನೆಸ್ ನೋಡಿ, ನೀನು ನೆಕ್ಸ್ಟ್ ಈ ತರ ಕಾಂಪಿಟೇಷನ್ ಎಲ್ಲ ಇರುತ್ತೆ ಬಾಡಿ ಬಿಲ್ಡಿಂಗ್ಗೆ, ನೀನು ಟ್ರೈ ಮಾಡು ಅಂತ ಅವನು ಸಜೆಸ್ಟ್ ಮಾಡಿ ಅವನೇ ಕೋಆಪರೇಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿಸ್ತಾನೆ. ಆಲ್ರೆಡಿ ಸ್ವಲ್ಪ ಬಿಲ್ಡ್ ಇತ್ತು ನನ್ನ ಬಾಡಿ, ಅಂದ್ರೆ ಬೇಸಿಕಲಿ ಸ್ಟ್ರೆಂತ್ ವರ್ಲಿಂದ ಮಾಡ್ಕೊಂಡಿದ್ದು ನಾನು ವರ್ಕೌಟ್ ಎಲ್ಲ ಮಾಡಿಸಿ ರೆಡಿ ಮಾಡಿ. ಒಂದು ದೊಡ್ಡಬಳ್ಳಾಪುರದವರೊಂದು ಕಾಂಪಿಟೇಷನ್ ನಡೀತು ಬಾಡಿ ಬಿಲ್ಡಿಂಗ್, ನವಚೇತನ ಅಂತ ನಮಗೆ ಟೈಟಲ್ ಕೊಡ್ತಾರೆ ಆ ಬಾಡಿ ಬಿಲ್ಡಿಂಗ್. ಅದ್ರಲ್ಲಿ ಫಸ್ಟ್ ಟೈಮ್ ನನಗೆ ಸಿಲ್ವರ್ ಮೆಡಲ್ ಆಯ್ತು.
1: ಸೊ ಅವಾಗಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಯ್ತು ಅಂತ ಹೇಳಿ?
0: ಖಂಡಿತ, ಅವಾಗಿಂದ ನನಗೆ ಬಹಳ ಇನ್ನೂ ಇಂಟ್ರೆಸ್ಟ್ ಬಂತು, ಸ್ಫೂರ್ತಿ ಬಂತು. ಜನಗಳೆಲ್ಲ ನಮಗೆ ಕೂಗೋದು, ಚಪ್ಪಾಳೆ, ಅಭಿನಂದನೆಗಳು ಸಲ್ಲಿಸಕ್ಕೆ ಇನ್ನು ಏನಾದ್ರು

0: ನಾನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮಾಡಬೇಕು ಸ್ಪೋರ್ಟ್ಸ್ ಇಂದ ಈ ರೂಟ್ ಇಂದ ಅಂತ ಅಲ್ಲಿ ನಾನು ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸ್ಪೋರ್ಟ್ಸ್. ಅದಾದ್ಮೇಲೆ ಒಂದು 5 times 5 years ಸ್ಟೇಟ್ ಚಾಂಪಿಯನ್ ಆದೆ. ನನಗೆ ಈ ಪ್ಯಾರಾಒಲಿಂಪಿಕ್ಸ್ ಇರೋದು ನಾಲೆಜ್ ಇರಲಿಲ್ಲ, ಸೊ ಅದ್ರ ಮಾಹಿತಿನೂ ಇರಲಿಲ್ಲ ನನಗೆ. ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಕಿಂತ ನನಗೆ ಮಾಹಿತಿ ಇರಲಿಲ್ಲ. ಇದ್ರೆ ನಾನು ಆಗ್ಲೇ ಈ ಪ್ಯಾರಾಒಲಿಂಪಿಕ್ಸ್ ಎಂಟ್ರಿ ಕೊಡ್ತಾ ಇದ್ದೆ. ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಸರ್ಕಾರಿ ನೌಕರ ಆಗಿರೋದ್ರಿಂದ ನಮ್ದು ಕ್ರೀಡಾಕೂಟ ನಡೀತಾ ಇತ್ತು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ. ನಾನು ಅದನ್ನ ನೋಡ್ಲಿಕ್ಕೆ ಬಂದಿದ್ದೆ. ಆಗ ನನ್ನ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿರೋರೆಲ್ಲ ಅಲ್ಲಿ ಓಡಾಡ್ತಾ ಇರು. ನಾನು ಏನು ಇಷ್ಟೊಂದು ಜನ ಹ್ಯಾಂಡಿಕ್ಯಾಪ್ಸ್ ಈ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅನ್ಬಿಟ್ಟು ಹೋಗಿ ಅಲ್ಲಿ ಕಮಿಟಿ ಏನೋ ಕುಂತಿದ್ರು. ಕೇಳಿದೆ ಏನ್ ಸರ್ ಇದು ಅಂತ. ಈ ತರ ಪ್ಯಾರಾಒಲಿಂಪಿಕ್ಸ್ ಅಂದ್ರೆ ಏನು? ಪ್ಯಾರಾಒಲಿಂಪಿಕ್ಸ್ ಅಂದ್ರೆ ಈ ತರ ಡಿಸೇಬಲ್ಸ್ ಗೆಲ್ಲ ಅಥ್ಲೆಟಿಕ್ಸ್ ಎಲ್ಲ ಇವೆಂಟ್ಸ್ ಇರುತ್ತೆ ಅಂದ್ರೆ ಅವಾಗ ನನಗೆ ಅದು ಗೊತ್ತಾಗಿದೆ. ಅವೇರ್ನೆಸ್ ಬಂದಿದ್ದು ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಗೆ ಅಂತ. ಆಮೇಲೆ ಕೇಳಿದೆ ಅವ್ರು ನಾನು ಈ ತರ ಪಾರ್ಟಿಸಿಪೇಟ್ ಮಾಡೋದು ಮಾಡಬಹುದು ಅಂದ್ರು. ಪ್ಯಾರಾಒಲಿಂಪಿಕ್ಸ್ ಬಗ್ಗೆ ಐಡಿಯಾನು ಇಲ್ಲ, ಶಾರ್ಟ್ ಬಿಟ್ಟು ನಂಗೆ ಹೆಂಗೆ ಹೋಲ್ಡ್ ಮಾಡಬೇಕು ಅದು ಟೆಕ್ನಿಕ್ಸ್ ಏನು ಗೊತ್ತಿಲ್ಲ. ನಾನು ಎಂಟ್ರಿ ಕೊಟ್ಟು ಎಂಟ್ರಿ ಎಲ್ಲ ಆದ್ಮೇಲೆ 2 days ಆಮೇಲೆ ಇತ್ತು. ಆಮೇಲೆ ಹೋಗಿ ಬೆಳಿಗ್ಗಿಂದ ಸಾಯಂಕಾಲ ಗಂಟು ನೋಡಿದೆ ನಾನು 2 days ಇವೆಂಟ್ ನಡೀತಾ ಇತ್ತು. ಯಾರು ಯಾವ ತರ ಥ್ರೋ ಮಾಡ್ತಾರೆ, ಡಿಸ್ಕಸ್ ಹೆಂಗ್ ನಡೆಸುತ್ತಾರೆ, ನಮ್ಮ ಡಿಸೇಬಲ್ಸ್ ಯಾಕೆ ಕುತ್ಕೊಂಡು ಥ್ರೋ ಮಾಡ್ತಾರೆ, ಅದು ನನಗೆ ನಾಲೆಜೇ ಇಲ್ಲ. ಅದು ನಾನು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅಂತ ವೆರೈಟಿ ಡಿಸಬಿಲಿಟೀಸ್ ನೋಡಿದೆ. ನಾನು ಎಷ್ಟೋ ಸಲಿ ಬೇಜಾರಾಗ್ತಿತ್ತು, ನಾನು ಹೆಂಗಿದ್ದೀನಿ ಅಂತ ಮುಜುಗರ ಇರ್ತಿತ್ತು. ಅಲ್ಲಿ ನನಗೆ ಅವತ್ತು ಮುಜುಗರ ಹೋಯಿತು, ಯಾಕಂದ್ರೆ ನನಗಿಂತ ತೀರಾ ಡಿಸಬಿಲಿಟಿ ಇರೋರು ತಮ್ಮ ಕೆಲಸ ತಾವೇ ಮಾಡ್ಕೊಳಕ್ ಆಗದಂತ ಡಿಸಬಿಲಿಟೀಸ್ ನೆಲ್ಲ ನೋಡಿ ಮೇಲೆ ನಾನು ದೇವರಲ್ಲಿ ನನ್ನ ದೇವರು ಎಷ್ಟು ನನ್ನ ಚೆನ್ನಾಗಿಟ್ಟಂತ ಅವತ್ತು ಒಂದು ಹೌದು ಅವತ್ತು ನನಗೆ ಒಂದು ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಬಂತು. ನಾನು ಇನ್ನು ಈ ಕ್ಷೇತ್ರದಲ್ಲಿ ಏನಾದ್ರು ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಅಲ್ಲಿ ಚಾನ್ಸ್ ಇದೆ, ನೆಕ್ಸ್ಟ್ ದೇಶಕ್ಕೆಲ್ಲ ಹೋಗಕ್ಕೆ ಬೇರೆ ರಾಜ್ಯದಲ್ಲೂ ಪಾರ್ಟಿಸಿಪೇಟ್
1: ಮಾಡ್ತೀನಿ.
0: ಸೊ ಹಾಗಾಗಿ ಇದು ಒಂದು ದಾರಿ ಸಿಕ್ತು ಅಂತ ನಾನು ಅದನ್ನ ಅಲ್ಲಿಂದ 2013 ಇಂದ ನಾನು ಪ್ಯಾರಾ ಅಥ್ಲೆಟಿಕ್ಸ್ ಗೆ ನಾನು ಎಂಟ್ರಿ ಕೊಟ್ಟಿದ್ದು.
1: ಪ್ಯಾರಾ ಸ್ಪೋರ್ಟ್ಸ್ ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ನಲ್ಲೂ ಕೂಡ 3 ವರ್ಣದ ಪದಕಗಳನ್ನ ಪಡೆದಿದ್ದೀರಿ. ಇಷ್ಟೊಂದು ಕ್ರೀಡೆಯಲ್ಲಿ ದಣಿ ಮರೆಯದೆ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದು ಹೇಗೆ ನೀವು ಅಂತ, ನಿಮ್ಮ ಚುರುಕುತನದ ಗುಟ್ಟೇನು ಅಂತ.
0: ಕಾಂಪಿಟೇಷನ್ ಹೋದಾಗ ಮೇಡಮ್ ಆ ಇಯರ್ ಅಲ್ಲೇ ಎಚ್ ಎನ್ ಗಿರೀಶ್ ಅಂತ ಅವರು ಒಲಿಂಪಿಕ್ ಅಲ್ಲಿ ಮೆಡಲಿಸ್ಟ್, 2012 ಅಲ್ಲಿ ಅವರು ಮೆಡಲ್ ಆಗಿತ್ತು. 2013 ಅವರೇ ಅಥ್ಲೆಟಿಕ್ಸ್ ಆರ್ಗನೈಸ್ ಮಾಡಿದ್ರು, ಅದು ನನಗೆ ಗೊತ್ತಿಲ್ಲ. ಸೊ ಅವತ್ ಗಿರೀಶ್ ಅವರು ಕ್ರೌಡ್ ತುಂಬಾ ಓಡಾಡ್ತಿದ್ರು, ಎಲ್ಲರಿಗೂ ಪ್ರಶಸ್ತಿ ನೀಡ್ತಿದ್ರು ಮೆಡಲ್ ಗೆದ್ದವರಿಗೆ. ಆವಾಗ ನಾನು ಕೇಳಿದೆ ಯಾರು ಇವರು ಗಿರೀಶ್ ಅಂದಾಗ, ಇವರು ಒಲಿಂಪಿಕ್ ಮೆಡಲಿಸ್ಟ್, ಅರ್ಜುನ ಅವಾರ್ಡಿ, ನಮ್ಮ ದೇಶಕ್ಕೆ ಒಲಿಂಪಿಕ್ ಅಲ್ಲಿ ಮೆಡಲ್ ತಂದಾಗ ಅವಾಗ ಇನ್ಸ್ಪೈರ್ ಆಯ್ತು ನನಗೆ. ಸೊ ನಾನು ಗಿರೀಶ್ ಅವ್ರ ತರ ಒಂದು ದೇಶಕ್ಕೆ ಏನಾದ್ರು ಸಾಧನೆ ಮಾಡೋಕ್ಕೂ ಗಿರೀಶ್ ಅವ್ರದ್ದು ಇನ್ಸ್ಪಿರೇಷನ್ ಸಿಕ್ತು ನನಗೆ ರೋಲ್ ಮಾಡೆಲ್ ಆಗಿ. ಸೊ ಹಾಗಾಗಿ ಅವತ್ತಿಂದ ಏನಾದ್ರು ಅಚೀವ್ ಮಾಡಬೇಕು ಅಂತ ತುಂಬಾ ಆಸಕ್ತಿ ಬಂದು ಆಮೇಲೆ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮಗೆ ಸತ್ಯನಾರಾಯಣ ಅಂತ ಇದಾರೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಚೀಫ್ ಕೋಚ್ ಅವರು, ಅವರು ಬಹಳ ಬ್ಯಾಕ್ ಗ್ರೌಂಡ್ ಇಂದ ನಮಗೆ ಸಪೋರ್ಟ್ ಮಾಡಿದ್ಮೇಲೆ ಸೊ ನಾನು ಸ್ಟಾರ್ಟೆಡ್ ಪ್ರಾಕ್ಟೀಸ್ ಇನ್ ಕಂಟ್ರೋಲ್ ಸ್ಟೇಡಿಯಂ. ಸೊ ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಗೆ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಪರ್ಫಾರ್ಮೆನ್ಸ್ ಮೇಲೆ. ಡಿಸ್ಕಸ್ ಜಾವೆಲಿನ್ ಎರಡು ಸೆಲೆಕ್ಟ್ ಆಯ್ತು, ಶಾರ್ಟ್ ಪುಟ್ ಆಗಿಲ್ಲ. ಡಿಸ್ಕಸ್ ಜಾವೆಲಿನ್ ಆಯ್ತು. ಜಾವೆಲಿನ್ ಅಲ್ಲಿ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ದುಬೈಲಿ ಎರಡು ಇವೆಂಟ್ ಇತ್ತು, ಒಂದು ಶಾರ್ಜಾದಲ್ಲಿ ಇನ್ನೊಂದು ದುಬೈದಲ್ಲಿ. ಆರ್ಗನೈಸರ್ಸ್ ಬೇರೆ ಬೇರೆ, ಕಾಂಪಿಟೇಷನ್ ಬೇರೆ ಬೇರೆ, ಅಂದ್ರೆ ಅಟ್ ಎ ಟೈಮ್ ಹಿಂದೆ ಮುಂದೆನೆ ಇತ್ತು. 3 days 3 days ಜಾಯಿಂಟ್ಲಿ ಇತ್ತು ಅದು. ದುಬೈಲಿ ನಡೆದಾಗ ನನಗೆ ಜಾವೆಲಿನ್ ಅಲ್ಲಿ ಬ್ರಾಂಜ್ ಮೆಡಲ್ ಆಯ್ತು. ಸೊ ಇನ್ 3 days ಬಿಟ್ಟು ಶಾರ್ಜಾದವರು ಇನ್ನೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಆವಾಗ ನಾನು ಒಂದು ಅನ್ಕೊಂಡೆ ನಮ್ಮ ದೇಶಕ್ಕೆ ಏನಾದ್ರು ಒಂದು ಗೋಲ್ಡ್ ಮೆಡಲ್ ತರಬೇಕು, ನಾನು ಬ್ರಾಂಜ್ ತಂದಿನಿ, ಬೇರೆ ದೇಶದ್ದು ಫ್ಲಾಗ್ ಹಾಕಿ ನ್ಯಾಷನಲ್ ಅಂತ ಹಾಕುವಾಗ ಬೇಜಾರಾಗ್ತಿತ್ತು. ಅಯ್ಯೋ ನಮ್ಮ ದೇಶದ್ದು ಇನ್ನು ಆವಾಗ ಇನ್ನು ಯಾರ್ದು ಮೆಡಲ್ ಆಗಿರಲಿಲ್ಲ ನಮ್ಮ ಇಂಡಿಯಾದವ್ರದ್ದು. ಸೊ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದಿಂದ ಒಬ್ಬರಿಗೂ ಆಗಿರಲಿಲ್ಲ. ಸೊ ನನಗೆ ಒಬ್ಬನಿಗೆ ಬ್ರಾಂಜ್ ಆಗಿತ್ತು. ನಾನು ನಮ್ಮ ಕೋಚ್ ಗೆ ಎಲ್ಲ ಮೀಟಿಂಗ್ ಮಾಡಬೇಕು, ಹೇಳಿ ಸರ್ ಏನಾರು ಮಾಡಿ ಸರ್ ಗೋಲ್ಡ್ ತರ್ತೀನಿ ಸರ್ ಅಂತ ಅವರೆಲ್ಲ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡೋ ಅಂದಾಗ ನನಗೆ ಒಂದು ಛಲ ಇತ್ತು. ನಾನು ನನ್ನಿಂದ ನನ್ನ ದೇಶಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಿಸ್ಬೇಕು, ದುಬೈಲಿ ನಮ್ಮ ಫ್ಲಾಗ್ ಟಾಪ್ ಅಲ್ಲಿ ಇರಬೇಕು ಅಂತ. ಅವತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ಶಾರ್ಜಾದಲ್ಲಿ ಇನ್ನೊಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದಾಗ ಅಲ್ಲೇ ಗೋಲ್ಡ್ ಮೆಡಲ್ ಆಯ್ತು ನನಗೆ.
1: ನೋಡಿ, ಅಭಿನಂದನೆಗಳು. ಅದೊಂಥರ ಪ್ರೇರಣೆ ಆಗಿರ್ಬೇಕಂದ್ರೆ ಎಲ್ಲರೂ ನ್ಯಾಷನಲ್ ಆಂಥಮ್ ತಮ್ಮ ದೇಶದ್ದು ಹೇಳುವಾಗ ಹಾಗೆ ದೇಶ ಧ್ವಜ ಹಾರುವಾಗ ನಮ್ದು ತ್ರಿವರ್ಣ ಹಾರಬೇಕು ಅಂತ ನಿಮ್ಮಲ್ಲಿ ಛಲ ಹುಟ್ಟಿತು.
0: ಎಲ್ಲರಿಗೂ ಛಲ ಇರುತ್ತೆ ಮೇಡಮ್. ನಮ್ಮ ದೇಶದ ಬಾಟ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ ನೀವು ಕಾಮನ್ ಆಗಿ ನೋಡ್ತೀರ.
1: ನೀವು ಈಗ ಹೇಳುವಾಗ ಸಹಿತ ಕಣ್ಣಲ್ಲಿ ನೀರು ಜಿನಗ್ತಾ ಇದೆ.
0: ಅವಾಗ ಅದ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಡಮ್, ನಾವ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಆ ಮೆಡ್ಲು ಗೆಲ್ಬೇಕಾದ್ರೆ
1: ಅದೆಲ್ಲ ಕಣ್ಣು ಮುಂದೆ
0: ಬಂದಾಗ ಅದು ಸಾರ್ಥಕತೆ ಆಯ್ತು. ಆಮೇಲೆ ನಮ್ಮಿಂದ ಒಂದು ಸಾಸಿವೆ ಕಾಳಿಗಿಂತ ಸಾಸಿವೆ ಕಾಳಷ್ಟು ಒಂದು ದೇಶ ಸೇವೆ ಮಾಡಿದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಅವತ್ತು ಕಾಡುತ್ತೆ. ಅದು ಅದೇ ಅವೆಲ್ಲ ಕಣ್ ಮುಂದೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಕಣ್ಣೀರ್ ಬರುತ್ತೆ.
1: ಅದೊಂಥರ ಹೆಮ್ಮೆಯ ವಿಷಯ, ದೇಶಕ್ಕೂ ಕೂಡ ನೀವು ಹೆಮ್ಮೆ ಅಂತ ಹೇಳಬಹುದು.
0: ಇಡೀ ನಮ್ಮ ಟೀಮೇ ಖುಷಿ ಪಟ್ಟು ಬಿಡ್ತು ಮೇಡಮ್, ಯಾಕಂದ್ರೆ ಇನ್ ಮೆಡಲ್ ಯಾರಿಗೂ ಇನ್ನು ಆಗಿರ್ಲಿಲ್ಲ. ನನ್ನ ಮೆಡಲ್ ಆದಾಗ, ನನ್ನ ಮೆಡಲ್ ಆದ್ಮೇಲೆ ಸುಮಾರು ಜನಕ್ಕೆ ಒಂದ್ ಸ್ವಲ್ಪ ಜನ ನಾರ್ತ್ ಅವ್ರಿಗೆ ಆಯ್ತು. ಸೌತ್ ಇಂಡಿಯಾಗ ಒಂದು ಮೆಡಲ್ ಇಲ್ಲ, ನಂದೇ ಫಸ್ಟ್ ಮೆಡಲ್ ಆಗಿದ್ದು. ಸೊ ಹಾಗಾಗಿ ನಮ್ ಸೌತ್ ಇಂಡಿಯಾ ನಮ್ ಟೀಮ್ ಕೋಚ್

0: ಇಷ್ಟು ಖುಷಿ ಪಟ್ರು ಅಂದ್ರೆ ಆ ಖುಷಿ ಅದ್ ನೋಡಿದಾಗ ನಮ್ಗೆ ಇನ್ನೂ ಅದಕ್ಕಿಂತ ಖುಷಿ ಆಗೋದು. ನನ್ನಿಂದ ಇಷ್ಟು ಖುಷಿ ಆಯ್ತಲ್ಲ, ನಮ್ಮ ದೇಶಕ್ಕೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಮೆಡಲ್ ಬಂದಾಗ ಎಷ್ಟು
1: ಸಾರ್ಥಕತೆಯ ಮನೋಭಾವ.
0: ಹೌದು, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ನಾನು 3 ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್.
1: ಸೊ ನೀವು ಇಷ್ಟೆಲ್ಲ ಕ್ರೀಡೆಯಲ್ಲಿದ್ದು ಫೆನ್ಸಿಂಗ್ ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ? ಮತ್ತೆ ಇದೊಂದು ಸಮರ ಕಲೆ ಅಂತ ಹೇಳ್ಬೋದು, ಇದು ಕ್ರೀಡೆಯಾಗಿದ್ದು ಹೇಗೆ ಅಂತ?
0: ಅಥ್ಲೆಟಿಕ್ಸ್ ಅಲ್ಲಿ ಫೆನ್ಸಿಂಗ್ ಅಲ್ಲಿ ಯಾರು ಇರಲಿಲ್ಲ ನಮ್ ಕರ್ನಾಟಕದಿಂದ, ಒಬ್ಬರೇ ಒಬ್ಬರೇ ಇದ್ರು. ಸೊ ಫೆನ್ಸಿಂಗ್ ಅಲ್ಲಿ ನಂದು ಹ್ಯಾಂಡ್ಸ್ ಎಲ್ಲ ತುಂಬಾ ಉದ್ದ ಇರೋದ್ರಿಂದ ಫೆನ್ಸಿಂಗ್ ಗೆ ಎಷ್ಟು ನಾವು ಉದ್ದ ಇರುತ್ತೋ ನಮ್ಗೆ ಹ್ಯಾಂಡ್. ಸೊ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಫೆನ್ಸಿಂಗ್ ಅಲ್ಲಿ. ಸೊ ಅಲ್ಲೊಬ್ರು ತಿಮ್ಮಣ್ಣ ಅಂತ ಇದ್ರು, ಅವರು ರಾಘವ್ ನೀನ್ ಅಥ್ಲೆಟಿಕ್ಸ್ ಗಿಂತ ಫೆನ್ಸಿಂಗ್ ಅಲ್ಲಿ ನಿನ್ಗೆ ಬಹಳ ಅಡ್ವಾಂಟೇಜ್ ಇದೆ, ನಿಂದು ಲಾಂಗ್ ಇರೋದ್ರಿಂದ ಹ್ಯಾಂಡ್ಸ್, ಸೊ ಬೇಗ ರೀಚ್ ಆಗುತ್ತೆ, ಪಾಯಿಂಟ್ಸ್ ಗಳು ಬರುತ್ತೆ, ಇದನ್ನು ಮಾಡಿದ್ರು. ಆಮೇಲೆ ನಾನೇನ್ ಮಾಡಿದೆ, ಸೈಮಿಂಟೇಸ್ಲಿ ಒಂದು 3 ಡೇಸ್ ಅಥ್ಲೆಟಿಕ್ಸ್, ಒಂದ್ 3 ಡೇಸ್ ಫೆನ್ಸಿಂಗ್ ಕಂಟಿನ್ಯೂಸ್ಲಿ ಮಾಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಮೈನ್ ಫೋಕಸ್ ಅಥ್ಲೆಟಿಕ್ಸ್ ಅಲ್ಲೇ ಇದೆ, ಅಡಿಷನಲ್ ಆಗಿ ಫೆನ್ಸಿಂಗ್ ಮಾಡ್ಕೊಂಡ್ ಬರ್ತಾ ಇದೆ, ಅಷ್ಟು ಫೋಕಸ್ ಆಗಿರಲಿಲ್ಲ ನಾನು. ಆಮೇಲೆ ಒಂದ್ ಸ್ವಲ್ಪ ಒಂದು 5-6 ಇಯರ್ಸ್ ಆದ್ಮೇಲೆ ನನಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಶೋಲ್ಡರ್ ಇಂಜುರಿ ಆಗೋದು. ಸೊ ಶೋಲ್ಡರ್ ಇಂಜುರಿ ಆದ್ಮೇಲೆ ಏನ್ ಮಾಡಿ ನಮ್ ಕೋಚ್, ಇಲ್ಲ ಇನ್ನ ಇದು ಕ್ವಿಟ್ ಮಾಡ್ಬಿಡು, ಯಾಕಂದ್ರೆ ಶೋಲ್ಡರ್ ಇಂಜುರಿಯಿಂದ ಆ ಪರ್ಫಾರ್ಮೆನ್ಸ್ ಆಗಲ್ಲ ಅಂತ ಹೇಳಿ ನಾನು ಕ್ವಿಟ್ ಮಾಡ್ಬಿಟ್ಟೆ. ಆಕ್ಚುಲಿ ಇದು ಹ್ಯಾಂಡ್ ಬ್ಯಾಗ್ ಎತ್ತಿ ಆಡೋಂಗಿಲ್ಲ, ಈ ಮೂಮೆಂಟ್ ಅಲ್ಲಿ ಆಡ್ಬೇಕು ಫೆನ್ಸಿಂಗ್. ಕೆಲವ್ರು ಏನ್ ಮಾಡ್ತಾರೆ, ಈ ನ್ಯಾಷನಲ್ಸ್ ಅಲ್ಲಿ ಬ್ಯಾಕ್ ಇಂದ ಎತ್ತಿ ಹಿಂಗೆ ಜೋರಾಗಿ ಬೀಟ್ ಮಾಡ್ಬಿಡ್ತಾರೆ, ಅವಾಗ ಏನಾಗುತ್ತೆ, ಈ ಬಾಗ್ಗಳಿಗೆಲ್ಲ ಏಟ್ ಆದ್ರೆ ನಿಮ್ಗೆ ಸಿಕ್ಕಾಬಟ್ಟೆ ಹೇಟ್ ಆಗುತ್ತೆ, ಆಮೇಲೆ ಎಲ್ಲ ಓಪನ್ ಆಗ್ಬಿಡುತ್ತದೆ.
1: ನಿಯಮಗಳಿದೆ
0: ಇದೆ ಇದೆ, ಅದೇ ಅವ್ರಿಗೆ ಆ ಟೈಮ್ ಅಲ್ಲಿ ಎಲ್ಲ ಕಾರ್ಡ್ ರೆಡ್ ಕಾರ್ಡ್ ತೋರಿಸ್ತಾರೆ, ಬಟ್ ಅಷ್ಟ್ರಲ್ಲಿ ನಾವು ವೀಕ್ ಆಗ್ಬಿಟ್ಟಿರ್ತೀವಿ, ಯಾಕಂದ್ರೆ ಏಟ್ ಆಗಿರುತ್ತೆ ನಮ್ಗೆ.
1: ಮುಂದೆ ನಿಮ್ಮ ಕ್ರೀಡಾ ಭವಿಷ್ಯನೇ ಹಾಳಾಗುತ್ತೆ,
0: ಕ್ರೀಡಾ ಭವಿಷ್ಯ. ಮತ್ತೆ ಆ ಕಾಂಪಿಟೇಷನ್ ತಿರ್ಗಾ ಮೆಡಲ್ ಮಾಡಕ್ ಕಷ್ಟ, ಪಾಯಿಂಟ್ಸ್ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಬಾಡಿ ಪೇನ್ ಆಗ್ಬಿಟ್ರೆ. ಅದಕ್ಕೆ ತುಂಬಾ ಫ್ಲೆಕ್ಸಿಬಲ್ ಇರ್ತದೆ, ಅದೇನೋ ಜೋರಾಗಿ ಹೊಡೆದಾಗ ಏನಾಗುತ್ತೆ, ಆಟೋಮೆಟಿಕ್ ಪೇನ್ ಸೀಳ್ಕೊಂಡು ಇಲ್ಲೆಲ್ಲ ಹಾಕಿರ್ತೀವಿ, ಆದ್ರೂ ಏಟ್ ಆಗುತ್ತೆ. ಈ ಹ್ಯಾಂಡ್ ಭಾಗಗಳಲ್ಲಿ ಏನಾದ್ರು ಬಿತ್ತು ಅಂದ್ರೆ ಅದು ನಾವು ಪೇನ್ ತಡೆಯೋದಕ್ಕೆ ಆಗೋದಿಲ್ಲ, ಆಕೆ ಇಲ್ಲೆಲ್ಲ ಹೋದ್ರೆ ನಾವು ತಿರುಗಿ ಹೋಲ್ಡ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅಷ್ಟು ಆಟೋಮೆಟಿಕ್ ಪಾಯಿಂಟ್ಸ್ ನಾವು ತೆಗಿಯಕಲ್ಲ, ಆಟೋಮೆಟಿಕ್ ಆಪೋಸಿಟ್ ಹೋಗ್ಬಿಡುತ್ತೆ ಅಪೋನೆಂಟ್ ಗೆ. ಸೊ ಈ ತರ ಎಲ್ಲ ಇದೆ. ಬಟ್ ನನಗೆ ಫೆನ್ಸಿಂಗ್ ಕತ್ತಿ ವರ್ಷ ಅಲ್ಲ ಮೇಡಮ್, ಹಾಗಾಗಿ ಅದು ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ. ಕತ್ತಿ ವರ್ಷ ಒಂದು ನಾವು ಯುದ್ಧ ಮಾಡದಂಗ್ ಇರುತ್ತದೆ, ಕತ್ತಿ ವರ್ಷ ಅಂದ್ರೆ
1: ಸಮರ ಕಲೆ ಅಂತ.
0: ಹಾ, ಸಮರ ಕಲೆ, ಹೌದು, ಕರೆಕ್ಟ್. ಹಾಗಾಗಿ ಅದ್ರ ಮೇಲೂ ಇಂಟ್ರೆಸ್ಟ್ ಇತ್ತು. ಸೊ ಅದಾದ್ಮೇಲೆ ಇದು ಕ್ವಿಟ್ ಮಾಡಿ ನಾನು ಫೆನ್ಸಿಂಗ್
1: ಸಂಪೂರ್ಣವಾಗಿ
0: ಫೆನ್ಸಿಂಗ್ ಅಲ್ಲೇ ತೊಡಸ್ಕೊಂಡ್ವಿ. ಈಗ 2022 ಕಾಮನ್ವೆಲ್ತ್ ಅಲ್ಲೂ ಪ್ರತಿಷ್ಠಿತ, ಅದು 4 ಇಯರ್ಸ್ ಅನ್ಸ್ ನಡೆಯುತ್ತೆ ಮೇಡಮ್ ಕಾಮನ್ವೆಲ್ತ್. ನಮ್ದು ಮತ್ತೆ ಏಬಲ್ ಬಾಡಿ ಒಟ್ಟಿಗೆ ನಡೆಯುತ್ತೆ ಯಾವಾಗಲೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್. ಈ ಬಾರಿಯೂ ಅಷ್ಟೇ, ನಾನು ನೈಜೀರಿಯಾದ ಹೋದಾಗಲೂ ನಮ್ಮ ಇಂಡಿಯಾದಿಂದ ಸುಮಾರು ನಾರ್ಮಲ್ ಫೆನ್ಸರ್ಸ್, ಡಿಸೇಬಲ್ ಫೆನ್ಸರ್ಸ್ ಎಲ್ಲ ಒಟ್ಟಿಗೆ ನಡೀತು ಕಾಂಪಿಟೇಷನ್.
1: ಹೇಗೆ ಸರ್ ಈ ಕ್ರೀಡೆ ಅಂದ್ರೆ, ಎಷ್ಟು ವಿಭಾಗ ಇದೆ ಇದರಲ್ಲಿ?
0: ಮೇಡಮ್ ಇದರಲ್ಲಿ 3 ವೆರೈಟಿ ವೆಪನ್ಸ್ ಬರುತ್ತೆ, ಒಂದು ಸೆಬರ್, ಇನ್ನೊಂದು ಇಪ್ಪಿ, ಇನ್ನೊಂದು ಫಾಯಿಲ್ ಅಂತ. 3 ವೆರೈಟೀಸ್ ವೆಪನ್ಸ್ ಬರುತ್ತೆ. ನಾನು ಇಪ್ಪಿ ಸಬರು ನಂದು ಮೇನ್ ಫೇವರೇಟ್. ಸೊ ಇಪ್ಪಿಲಿ ನನಗೆ ಕಂಟಿನ್ಯೂಸ್ಲಿ ಮೆಡಲ್ ಆಗ್ತಿತ್ತು ಮೇಡಮ್, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್.
1: ರಾಘವೇಂದ್ರ ಅವರೇ, ನಿಮ್ಮ ಮೊದಲ ಫೆನ್ಸಿಂಗ್ ಸ್ಪರ್ಧೆ ನೆನಪಿಸಿಕೊಳ್ಳೋದಾದ್ರೆ ಈಗ
0: 2013 ಅಲ್ಲೇ ಮೇಡಮ್, ಅದನ್ನು ಅದು ಫಸ್ಟ್ ನ್ಯಾಷನಲ್ಸ್. ಅವತ್ತು ಕೂಡ ನಾನೇ ಫಸ್ಟ್ ಗೋಲ್ಡ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ,
1: ಮೊದಲಿಗೆ
0: ಟೀಮ್ ಅಲ್ಲಿ ಫಸ್ಟ್ ಬ್ರಾಂಜ್ ಆಗಿತ್ತು ಇಂಡಿವಿಜುವಲ್, ಅದಾದ್ಮೇಲೆ ಗೋಲ್ಡ್ ಆಯ್ತು ಮೇಡಮ್. ಸೊ ಅಲ್ಲೂ ನಾನೇ ಫಸ್ಟ್ ಆ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮಾಡಿದ್ದು. ಅದು ಅಂತ ನಮ್ಗೆ ಮರೆಯಲಾಗದಂತ ದಿನ ಅದು, ಯಾಕಂದ್ರೆ ಫಸ್ಟ್ ಮೆಡಲ್ ಅಲ್ಲ ನಮ್ಗೆ.
1: ಫೆನ್ಸಿಂಗ್ ಆಯ್ದುಕೊಂಡ ನಂತರ ಮೊದಲ ಪದಕ?
0: ಹೌದು, ಖಂಡಿತ. ನಮ್ಗೆ ದಬಾನ್ ಸಿಂಗ್ ಅಂತ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಇದಾರೆ, ಅವರು ನಮ್ಗೆ ತುಂಬಾ ಅದ್ಭುತವಾದಂತ ಕೋಚಿಂಗ್ ಕೊಟ್ರು. ಅವ್ರ ಕೋಚಿಂಗ್ ಸಪೋರ್ಟ್ ಮಾಡೋದ್ರಿಂದ ನಾನು ಫೆನ್ಸಿಂಗ್ ಅಲ್ಲಿ ಚಿನ್ನದ ಪದಕ ಪಡಲಿಕ್ಕೆ ಸಾಧ್ಯವಾಯ್ತು.
1: ಸರ್, ಇಲ್ಲಿವರೆಗೆ ಎಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ? ಅದರಲ್ಲಿ ಅಚ್ಚಳಿಯದೆ ನೆನಪುಳಿಯುವಂತ ಸ್ಪರ್ಧೆ ಯಾವುದು?
0: ನನಗೆ ಅಚ್ಚಳಿಯದಂತ ಸ್ಪರ್ಧೆ ಅಂದ್ರೆ ಕಾಮನ್ವೆಲ್ತ್ 2022 ಮೇಡಮ್. ಯಾಕಂದ್ರೆ ಅದಕ್ಕೆ ನಾವು ಎಷ್ಟು ನಾನು ಎಫರ್ಟ್ ಹಾಕಿದ್ರೆ, ಯಾವುದೇ ಒಂದು ಕಾಂಪಿಟೇಷನ್ ಒಬ್ಬ ಪ್ಲೇಯರ್ ಹೋಗ್ಬೇಕು ಅಂದ್ರೆ, ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ಪ್ರತಿಯೊಂದು ಕಾಂಪಿಟೇಷನ್ ಒಂದೊಂದು ಸ್ಟೋರಿ ಇರುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ಒಂದು ನಾನಾ ತರ ನಾವು ಪ್ರಾಬ್ಲಮ್ ನ ಫೇಸ್ ಮಾಡಿ ಆ ಕಾಂಪಿಟೇಷನ್ ಹೋಗಿರ್ತೀವಿ. ನಾವು ಇಲ್ಲಿಂದ ಫ್ಲೈಟ್ ಹತ್ತಿ ತಿರುಗಿ ವಾಪಸ್ ಬರೋವರೆಗೂ ನಮ್ಗೆ ದೊಡ್ಡ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಂತ್ರೇನೆ ಈಗ ನೋಡಿ
1: ಸಾಧನೆ.
0: ಹೌದು, ಈ ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಕಾಸ್ಟ್ಲಿ ಗೇಮ್. ಯಾಕಂದ್ರೆ ನಮ್ಗೆ ಮಾಸ್ಕ್, ಗ್ಲೌಸ್, ವೆಪನ್ಸ್, ಕಿಟ್ಸ್, ನೀವು ಇಂಟರ್ನ್ಯಾಷನಲ್ ಕಿಟ್ಟೆ ತಗೋಬೇಕು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಂದ್ರೆ. ಆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಆ ಕಿಟ್ ಮಿನಿಮಮ್ 4-5 ಲ್ಯಾಕ್ಸ್ ಆಗುತ್ತೆ. ಸೊ ನಾವೇ ಹೋನ್ ಆಗಿ ಬೇರ್ ಮಾಡಿದ್ದು.
1: ಸ್ಪಾನ್ಸರ್ ಯಾರಾದ್ರೂ ಇದು ಮಾಡ್ತಾರೆ?
0: ಇಲ್ಲ ಮೇಡಮ್.
1: ಮುಂದೆ ಬರಲ್ಲ ಅಲ್ವಾ? ಏನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿದಾಗ ಸ್ವಲ್ಪ ಸ್ಪಾನ್ಸರ್ ಗಳು ಮುಂದೆ ಬರ್ತಾರೆ?
0: ಇಲ್ಲ ಮೇಡಮ್, ನಮ್ಮ ರಾಜ್ಯದಲ್ಲಿ ಕಮ್ಮಿ ಮೇಡಮ್ ಸ್ಪಾನ್ಸರ್. ಸೊ ನೀವು ತಮಿಳುನಾಡು, ಹರಿಯಾಣ, ಡೆಲ್ಲಿ ಈ ಕಡೆ ಎಲ್ಲ ಅವ್ರಿಗೆ ತುಂಬಾ ಸ್ಪಾನ್ಸರ್ ಇದ್ದಾರೆ.
1: ಹೌದು, ಅವ್ರು ರಾಷ್ಟ್ರ ಮಟ್ಟಕ್ಕೆ ಪದಕ ತಂದ್ರೆ ಸಾಕು ಅವರಿಗೆ, ರಾಜ್ಯ ಸರ್ಕಾರಗಳೇ ಅವರಿಗೆ ಹೆಲ್ಪ್ ಮಾಡ್ತದೆ.
0: ನಮ್ಮ ಅವರಷ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಶ್ ಅವಾರ್ಡ್
1: ಕಡಿಮೆ.
0: ನಮ್ಮ ರಾಜ್ಯದಲ್ಲಿ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆ 2 ಲಕ್ಷ, ಸಿಲ್ವರ್ 1 ಲಕ್ಷ, ಬ್ರಾಂಜ್ಗೆ 50,000.
1: ಪ್ಯಾರಾ ಅಥ್ಲೀಟ್ಸ್ ಗಳಿಗೆ
0: ಎಲ್ಲ ಏಬಲ್ ಪ್ಯಾರಾ ಇಬ್ರಿಗೂ ಅಷ್ಟೇ. ಬಟ್ ಬೇರೆ ರಾಜ್ಯದಲ್ಲಿ 5

0: ಲ್ಯಾಕ್ಸ್ 3 ಲ್ಯಾಕ್ಸ್ 2 ಲ್ಯಾಕ್ಸ್ ಈ ತರ ಇದೆ ಒಂದ್ ಮೆಡ್ಲಿಗೆ.
1: ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ ಆದ್ರಿ ನೀವು ಫೆನ್ಸಿಂಗ್ ನಲ್ಲಿ?
0: ಫೆನ್ಸಿಂಗ್ ನಲ್ಲಿ ನಂದು ಮೊದಲ ಕಾಂಪಿಟೇಷನ್ ಥೈಲ್ಯಾಂಡ್ ಮೇಡಮ್. ಥೈಲ್ಯಾಂಡ್ ಅಲ್ಲಿ ನಾನು ಅದೇ ಫಸ್ಟ್ ನಂದು ಇಂಟರ್ನ್ಯಾಷನಲ್, ಸ್ವಲ್ಪ ಅನುಭವನು ಕಮ್ಮಿ ಇತ್ತು ನನಗೆ ಇಂಟರ್ನ್ಯಾಷನಲ್ ಫೆನ್ಸಿಂಗ್. ನನಗೆ ತುಂಬಾ ಅನುಭವ ಆಗಿದ್ದು ಅಂದ್ರೆ ಅದೇ ನಾನು ಹೇಳಿದ್ರೆ ಲಂಡನ್ ಕಾಮನ್ವೆಲ್ತ್ ಅಲ್ಲಿ, ಯಾಕಂದ್ರೆ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಕಿಟ್ ಅದು ಅವಶ್ಯಕತೆ ಇತ್ತು ನಮಗೆ. ಸೊ ಏನಂದ್ರೆ ಬೇಸಿಕ್ ನಮ್ಮನೆಯಲ್ಲಿ ನಾನೇ ಮನೆ ಮೇಂಟೈನ್ ಮಾಡಿಕೊಂಡು ಸ್ಪೋರ್ಟ್ಸ್ ನೋಡೋದು ಬಹಳ ಕಷ್ಟ. ರಾಜ್ಯ ಸರ್ಕಾರಿ ನೌಕರಾದ್ರು ನನ್ನ ಸಂಬಳ ನನ್ನ ಮನೆಗೆ ಸೀಮಿತ ಆಗಿದೆ. ಇದು ಅಡಿಷನಲ್ ನಮಗೆ ಸ್ಪೋರ್ಟ್ಸ್ ಕಿಟ್ ಇಂದ ಹಿಡಿದು ಟ್ರೈನಿಂಗ್ ಇಂದ ಹಿಡಿದು ಎಲ್ಲ ಫ್ಲೈಟ್ ಚಾರ್ಜ್ ಅಕಾಮಡೇಷನ್ ಏನೇನು ಬರುತ್ತೋ ಫೇರು ಅವೆಲ್ಲ ನಾವೇ ಬೇರ್ ಮಾಡಬೇಕು. ಸೊ ಇದು ನನಗೆ ಅಡಿಷನಲ್, ನನ್ನ ಸಂಬಳ ನಮ್ಮ ಮನೆಗೆ ಓಕೆ ಆಗುತ್ತೆ, ಬಟ್ ಇದು ಅಡಿಷನಲ್ ಇಂದ ನಮಗೆ ಹೊರೆ ಜಾಸ್ತಿ
1: ಆಗುತ್ತೆ.
0: ನನ್ನ ವೈಫ್ ಬೇಜಾರು ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಮನೆ ಗೋಲ್ಡ್ಸ್ ನೆಲ್ಲ ನಾನು ಪ್ಲೆಡ್ಜ್ ಮಾಡಿ ಆ ಕಾಂಪಿಟೇಷನ್ ಹೋಗಿದ್ದು. ಆಕ್ಚುಲಿ ಫ್ಲೈಟ್ ಟಿಕೆಟ್ ಅವತ್ತಿಂದ ದಿವಸಕ್ಕೆ ಲಂಡನ್ ಗೆ 1.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದು, ಅದ್ರ ಜೊತೆಗೆ ಕಿಟ್ಟೆ 4-5 ಲ್ಯಾಕ್ಸ್ ನಾನು ಇನ್ವೆಸ್ಟ್ ಮಾಡಬೇಕಾಯ್ತು. ಮನೆಯಲ್ಲಿ ಸ್ವಲ್ಪ ವೈಫ್ ಬೇಡ ನೀವು ಆಟ ನಿಲ್ಲಿಸ್ಬಿಡಿ, ಇಷ್ಟೊಂದು ನಾವು ಖರ್ಚು ಮಾಡಿ
1: ಈಗಲೇ ಖರ್ಚು

0: ಹೊರೆ ಜಾಸ್ತಿ
1: ಆಗುತ್ತೆ.
0: ನನ್ನ ವೈಫ್ ಬೇಜಾರು ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಮನೆ ಗೋಲ್ಡ್ಸ್ ನೆಲ್ಲ ನಾನು ಪ್ಲೆಡ್ಜ್ ಮಾಡಿ ಆ ಕಾಂಪಿಟೇಷನ್ ಹೋಗಿದ್ದು. ಆಕ್ಚುಲಿ ಫ್ಲೈಟ್ ಟಿಕೆಟ್ ಅವತ್ತಿಂದ ದಿವಸಕ್ಕೆ ಲಂಡನ್ಗೆ 1.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದು. ಅದ್ರ ಜೊತೆಗೆ ಕಿಟ್ಟೆ 4-5 ಲ್ಯಾಕ್ಸ್ ನಾನು ಇನ್ವೆಸ್ಟ್ ಮಾಡಬೇಕಾಯ್ತು. ಮನೆಯಲ್ಲಿ ಸ್ವಲ್ಪ ವೈಫ್ ಬೇಡ, ನೀವು ಆಟ ನಿಲ್ಲಿಸ್ಬಿಡಿ, ಇಷ್ಟು ನಾವು ಖರ್ಚು ಮಾಡಿ
1: ಈಗಲೇ ಖರ್ಚು ಮಾಡಿದ್ರೆ ಮುಂದಿನ ಬದುಕಿಗೆ
0: ಆಮೇಲೆ ಅದನ್ನ ತೀರಿಸೋದು ಹೇಗೆ, ಅದನ್ನ ಲೋನ್ ನಾವು ಹೇಗೆ ಕ್ಲಿಯರ್ ಮಾಡೋದು, ಕಷ್ಟ ಆಗುತ್ತೆ ಬೇಡ ಅಂತ. ನನ್ನ ಕಾಂಪಿಟೇಷನ್ ಹೋಗಿನ ಮುಂಚೆ ಮನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಆಗಿ ನಮ್ಮ ವೈಫ್ ಬೇಡ ಅಂತ. ಆದ್ರೆ ನಮ್ಗೆ ಅದು ಇಂಟ್ರೆಸ್ಟ್ ಬಿಡಕ್ ಆಗೋದಿಲ್ಲ. ಅದು ದೊಡ್ಡ ಗೇಮ್ ಸೆಲೆಕ್ಟ್ ಆಯ್ತೀನಿ, ಕಾಮನ್ವೆಲ್ತ್ ಗೇಮ್ಸ್. ಸೊ ಅದ್ರಲ್ಲಿ ನಮ್ಗೊಂದು ಪದಕಾದ್ರೆ ನಮ್ಗೊಂದು ತುಂಬಾ ಹೈಕ್ ವ್ಯಾಲ್ಯೂಸ್ ಇರುತ್ತೆ ಅಂತ ನನಗೆ.
1: ನಾನು ಈಗ ಪದಕಗಳನ್ನೆಲ್ಲ ಪಡೆದು ಎಲ್ಲರೂ ನಿಮ್ಮನ್ನ ಗುರುತಿಸ್ತಾರೆ.
0: ಹೌದು, ಖಂಡಿತ.
1: ಈಗ ಏನ್ ಹೇಳ್ತಾರೆ ನಿಮ್ಮ ಪತ್ನಿ?
0: ಈಗಲೂ ಖುಷಿ ಇದೆ ಅವರಿಗೆ ಪದಕ ಗೆಲ್ಲದು, ಅದು ಬಹಳ ಹೆಮ್ಮೆ ಅವರಿಗೆ. ನನಗೆ ಗೊತ್ತಿದ್ದಂಗೆ ಅವರು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾರೆ, ಎಷ್ಟೊಂದು ಜನ ನಿಮ್ಮ ವೈಫ್ ಹೇಳಿದ್ರು ಅಂತ ಖುಷಿ ಪಡ್ತಾರೆ. ಬಟ್ ಏನಾಗ್ತಾ ಇದ್ರೆ ಫೈನಾನ್ಶಿಯಲಿ ನಾವು ಬೇರ್ ಮಾಡ್ತಾರೆ, ಅವ್ರಿಗೆ ಬೇಜಾರು, ಯಾಕೆ ಇಷ್ಟು ಒಂದು ನಾವು ಖರ್ಚು ಮಾಡಬೇಕು, ಹೊರೆ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ.
1: ಇಲ್ಲಿವರೆಗೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ಈಗಲೂ ಕೂಡ ನಿಮ್ಗೆ ಸ್ಪಾನ್ಸರ್ ಸಿಗ್ಲೇ ಇಲ್ವಾ?
0: ಖಂಡಿತ ಮೇಡಮ್, ನಮ್ಗೆ ಯಾವ್ದು, ನಾನು ಎಲ್ಲೂ ಸ್ಪಾನ್ಸರ್ ಕೇಳಿಲ್ಲ, ಅದು ಸಿಕ್ಕೂ ಇಲ್ಲ ನಮಗೆ. ಆಲ್ಮೋಸ್ಟ್ ನಾನೆಲ್ಲ ನಮ್ಮ ಆಫೀಸ್ ಲೋನ್ಸ್, ಗೋಲ್ಡ್ಸ್ ಪ್ಲೆಡ್ಜ್ ಹಿಂಗ್ ಮಾಡೇ ನಾನು ಕಾಂಪಿಟೇಷನ್ಸ್ ಇರೋದು. ರೀಸೆಂಟ್ ಆಗಿ ಬಲ್ಡೇಟರ್ ನನಗೊಂದು 80,000 ಸ್ಪಾನ್ಸರ್ ಮಾಡಿದ್ದಾರೆ.
1: ನೀವು ದೇಶದ ಹೆಮ್ಮೆ ಅಂತ ಹೇಳಬಹುದು, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳು ಗಮನ ಹರಿಸಬೇಕು. ಅಂದ್ರೆ ಇಂತ ಒಂದು ಕ್ರೀಡಾ ಸಾಧನೆ ಮಾಡಲಿಕ್ಕೆ, ಹಾಗೆ ಕ್ರೀಡಾಸಕ್ತರು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
0: ಹೌದು, ಖಂಡಿತ. ನನಗೆ ರಾಜ್ಯದ ಕ್ರೀಡಾಪಟುಗಳು, ಎಷ್ಟೋ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಸಮಸ್ಯೆ ಅಂದ್ರೆ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗಿ ಎಷ್ಟೋ ಜನ ಆಟನ ಕ್ವಿಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಮನೆ
1: ಕ್ರೀಡಾ ಪ್ರತಿಭೆಗಳು ಹಾಗೆ ನಶಿಸಿ ಹೋಗ್ಲಿಕ್ಕೆ ಕಾರಣ ಇದೆ ಅಂತ ಮುಖ್ಯ ಕಾರಣ.
0: ಹೌದು ಮೇಡಮ್, ಈಗ ನಾನಾದ್ರೂ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಅಲ್ಲಿ ಇಲ್ಲಿ ಲೋನ್ಸ್ ತಗೊಂಡು ಏನೋ ಒಂದು ಕಾಂಪಿಟೇಷನ್ ಹೋಗ್ಬಲ್ಲೆ. ಬಟ್ ವರ್ಕ್ ಹಿಂಗೆಲ್ಲ ಇಲ್ಲ ಅಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ?
1: ನಿಜ ಸರ್. ಈಗ ನೀವು ಒಬ್ರು ರಾಜ್ಯ ಸರ್ಕಾರದ ನೌಕರರು ಕೂಡ ಹೌದು, ಹಾಗೆ ಕ್ರೀಡಾಸಕ್ತಿಯಿಂದ ನೀವು ಅನೇಕ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಸರಿದೂಗಿಸ್ತೀರಿ ಸರ್ ಇಷ್ಟೊಂದು ಬಿಜಿ ಶೆಡ್ಯೂಲ್ ಹೇಗೆ ಅಂತ ನಿಮ್ಮ ದಿನಚರಿ?
0: ಮಾರ್ನಿಂಗ್ 6-8:30, 9:00 ವರೆಗೂ ನಂದು ಪ್ರಾಕ್ಟೀಸ್ ಸ್ಟಾರ್ಟ್. ಸಾಯಿಲೇ ಮಾಡ್ತಾ ಇದೆ. ಆಗ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾಗ ಸುರ್ಜಿತ್ ಸಿಂಗ್ ಅಂತ ಸಾಯಿ ಕೋಚ್ ಆಗಿದ್ದಾರೆ ಅವರು. ಅವರು ನನಗೆ ಬೆಳಿಗ್ಗೆ 6-9:00 ತ್ರೀ ಅವರ್ಸ್ ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿಕೊಂಡು ಆನಂತರ ನಾನು ಆಫೀಸ್ಗೆ ತೆರಳ್ತಾ ಇದ್ದೆ. ತಿರುಗ ಡ್ಯೂಟಿ ಮುಗಿಸ್ಕೊಂಡು 5:30 ಮೇಲೆ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 1.5 ಅವರ್ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೆ. ಬಟ್ ಡಿಫಿಕಲ್ಟ್, ಯಾಕಂದ್ರೆ ಬೆಳಿಯಿಂದ ಆಫೀಸ್ ವರ್ಕ್ ಮಾಡಿ ನಾವು ಮಾರ್ನೈಸ ಮಾಡೋದಾಗ್ಲಿ ಈವ್ನಿಂಗ್ ಮಾಡೋದಾಗ್ಲಿ ನಮ್ಗೆ ಅದು ಡಿಫಿಕಲ್ಟ್.
1: ಸಾಮಾನ್ಯರಿಗೆ ಅಸಾಧ್ಯ.
0: ಹೌದು,
1: ಒಂದು ದಿನಚರಿ ಅಂತದ್ರಲ್ಲೂ ನೀವು ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಿ?
0: ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ನಮ್ಮಲ್ಲೊಂದು ಛಲ ಇರುತ್ತಲ್ಲ ಏನಾದ್ರು ಅಚೀವ್ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಅದೆಷ್ಟೇ ಪ್ರಾಬ್ಲಮ್ ಇದ್ರು ಅಡ್ಡಿ ಆಗ್ತಿರಲಿಲ್ಲ ನನಗೆ. ಹೋಗಿ ರೆಗ್ಯುಲರ್ ಏನೇ ಪ್ರಾಬ್ಲಮ್ಸ್ ಇದ್ರು ಮಾರ್ನಿಂಗ್ ಸೆಷನ್, ಮಾರ್ನಿಂಗ್ ಏನ್ ವರ್ಕ್ಔಟ್ ಮಾಡಿಸಬೇಕು, ಥ್ರೋಸ್ ಮಾಡಬೇಕು, ಅದು ಮಾಡ್ತಾನೆ ಇದ್ದೆ. ಆಕ್ಚುಲಿ ನಾವಿರೋದು ಬಸವೇಶ್ವರ ಹತ್ರ, ಕರುಣಾನಗರ. ಸೊ ಪ್ರಾಕ್ಟೀಸ್ಗೋಸ್ಕರನೇ ನಾನು ಬಾಪುಜಿನವರ ಅಂತ ಇದ್ದೆ, ವಿಜಯನಗರ ಹತ್ರ, ಸಾಯಿಗೆ ಹತ್ರ ಆಗುತ್ತೆ ಅದು. ಸಾಯಿಗೆ ನಮ್ಮ ಆಫೀಸ್ಗೂ ಸೆಂಟರ್ ಪ್ಲೇಸ್. ನಾನು ಬಾಡಿಗೆ ಮನೆ ಮಾಡಿಕೊಂಡು 5-6 ಇಯರ್ಸ್ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ. ಸೊ ನಾವು ಇಷ್ಟು ಡೆಡಿಕೇಶನ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ.
1: ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಿಕೊಂಡೇ ಬಂದಿದ್ದೀರಿ.
0: ಹೌದು, ಈಗಲೂ ಎಷ್ಟೊಂದ್ ಜನ ನಾರ್ತ್ ಅವ್ರಿಗೆ ಅದೇ ಡೌಟ್. ನಾವು ಪೂರ್ತಿ ಪ್ರಮಾಣವಾಗಿ ಫುಲ್ ಫ್ಲೆಡ್ಜ್ ಅಲ್ಲಿ ನಾವು
1: ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಮಾಡ್ತಾರೆ,
0: ಬೆಳಿಗ್ಗೆ ಸಾಯಂಕಾಲ ಅದೇ ಕೆಲಸ ನಮ್ಗೆ ಪ್ರಾಕ್ಟೀಸ್ ಮಾಡೋದು. ನೀನು ಡ್ಯೂಟಿನೂ ಮಾಡ್ಕೊಂಡು
1: ನೋಡ್ಕೊಂಡು
0: ಆಫೀಸು ಸಂಸಾರ ಎಲ್ಲ ನೋಡ್ಕೊಂಡು ಸ್ಪೋರ್ಟ್ಸ್ ಮಾಡ್ಕೊಂಡು ನ್ಯಾಷನಲ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಇವ್ರನ್ನ ಬೀಟ್ ಮಾಡ್ತಿದ್ದೆ ನಾನು. ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ ಮಾಡ. ಅವ್ರ ಅದೇ ಆಶ್ಚರ್ಯ, ನಾವು ಇಷ್ಟು ಪರ್ಫಾರ್ಮೆನ್ಸ್ ಮಾಡಕ್ಕೆ
1: ಪೂರ್ಣ ಪ್ರಮಾಣದ ಕ್ರೀಡಾಪಟುಗಳಾಗಿದ್ರು ಕೂಡ ಅವರಿಗೆ ನಿಮ್ಮ ಸಾಧನೆಯ ಹಂತ ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ.
0: ಯಾಕಂದ್ರೆ ನನ್ನ ಥ್ರೋಸ್ ಅವ್ರ ಥ್ರೋಸ್ ಬಹಳ ಡಿಫ್ರೆನ್ಸ್, ಮೀಟರ್ಸ್ ಹೆಚ್ಚು ಕಮ್ಮಿ ಇರ್ತಿತ್ತು. ಅವ್ರ ಅದೇ ಆಶ್ಚರ್ಯ, ನಾವು ಇಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನೀನ್ ಮಾಡೋದೇ 2 hours, 1 hour ಮಾರ್ನಿಂಗ್ ಸಾಯಂಕಾಲ. ಯಾಕಂದ್ರೆ ಮೇಡಮ್, ಒಂದು ಸ್ಪೋರ್ಟ್ಸ್ ಅಂದ್ರೆ ಬೇಸಿಕಲಿ ಅವರು ಪೂರ್ತಿ ಪ್ರಮಾಣಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ರೆಸ್ಟ್ ಮಾಡಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು, ಅಂದ್ರೆ ಪ್ರಾಪರ್ ಚಾನಲ್ ಇರುತ್ತೆ,
1: ಡಯಟ್
0: ಎಲ್ಲಾ
1: ಬೇಕಾಗುತ್ತೆ.
0: ನಮ್ಗೇನು ಇಲ್ಲ, ಸುಮ್ನೆ ಸಪ್ಲಿಮೆಂಟ್ಸ್ ತಗೊಂತೀನಿ ಅಂದ್ರೆ ಪರ್ ಮಂತ್ ಮಿನಿಮಮ್ 30,000-40,000 ಅದಕ್ಕೆ ಬೇಕು. ನನ್ನ ಸಂಬಳನೇ ಅಷ್ಟು ಬರಲ್ಲ ಸರ್ಕಾರದಲ್ಲಿ. ಸೊ ಆಗ ನಾನು ಪ್ರೋಟೀನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ರೆ ಮನೆ ಬ್ಯಾಲೆನ್ಸ್ ಹೇಗೆ, ನನ್ನ ಕಾಂಪಿಟೇಷನ್ ಹೇಗೆ. ಹಾಗಾಗಿ ನನಗೆ ತುಂಬಾ ಕಷ್ಟ. ಓನ್ಲಿ ಪ್ರಾಕ್ಟೀಸ್ ಅಷ್ಟೇ, ಮಾರ್ನಿಂಗ್ ಪ್ರಾಕ್ಟೀಸ್, ಆಫೀಸು, ಪ್ರಾಕ್ಟೀಸ್,
1: ಫುಡ್ ಎಲ್ಲ ನಾರ್ಮಲ್
0: ಫುಡ್. ಯಾಕಂದ್ರೆ ನಮ್ಗೆ ಟೈಮು ಸಿಗ್ತಿರ್ಲಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ ನಾವು.
1: ಸರ್, ಇತ್ತೀಚೆಗೆ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಪುರುಷರ ಎಪಿ ಟೀಮ್ ವಿಭಾಗದಲ್ಲಿ ಸ್ವರ್ಣವನ್ನ ಗೆದ್ದಿದ್ರಿ. ಈ ಸಾಧನೆ ಸಾಧ್ಯ ಆಗಿದ್ದು ಹೇಗೆ?

0: ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ರು, ಹಾಗೆ ಆ ರಾಷ್ಟ್ರಗಳನ್ನೆಲ್ಲ ಹಿಂದಿಕ್ಕಿ ನೀವು ಚಾಂಪಿಯನ್ ಆಗಿದ್ದು ಹೇಗೆ?
1: ಆಕ್ಚುಲಿ ನಾನೀಗ ಎಂಪ್ಲಾಯ್ ಆಗಿ 1 ಇಯರ್ ಆಯ್ತು, ನಾನು ಬಳ್ಳಾರಿ ಟ್ರಾನ್ಸ್ಫರ್ ಆಗಿ. ಸೊ ನನಗೆ ಮಾರ್ಗದರ್ಶನ ನೀಡಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ನನ್ನ ಪ್ರೋತ್ಸಾಹಿಸಿತು ನಮ್ಮ ಸತ್ಯನಾರಾಯಣ ಸರ್. ಯಾಕಂದ್ರೆ ಬೆಂಗಳೂರಲ್ಲೇ ಫೆಸಿಲಿಟೀಸ್ ಕಮ್ಮಿ ಅಂತ ಹೇಳಿ ನಾನು ಹೊಸಪೇಟೆ ವಿಜಯನಗರಲ್ಲಿ ನಾನು ಟ್ರಾನ್ಸ್ಫರ್ ಆಗಿರೋದು, 350 ಕಿಲೋಮೀಟರ್ ದೂರ ಇದ್ದೀನಿ. ಅಲ್ಲಿ ಇಷ್ಟು ಪ್ರಾಕ್ಟೀಸ್ ಅಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನಂತೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ನನ್ನ ಆಫೀಸ್ ಇಂದ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಬಂದು ನಾನು ಕಾಂಪಿಟೇಷನ್ ಹೋಗಿದ್ದು. 2 ಡೇಸ್ ಆಫ್ಟರ್ ನಾನು ಕಾಂಪಿಟೇಷನ್ ಹೋಗ್ತೇನೆ, 2 ಡೇಸ್ ಬಿಫೋರ್ ಬೆಂಗಳೂರು ಬಂದು. ಸೊ ನನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಪೋರ್ಟ್ಸ್ ಕಿಟ್, ನಮಗೆ ಸ್ಪೋರ್ಟ್ಸ್ ವೀಲ್ ಚೇರ್ ಸಪರೇಟ್ ಇರುತ್ತೆ, ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ವೀಲ್ ಚೇರ್ ಇರುತ್ತೆ, ಸ್ಪೋರ್ಟ್ಸ್ ಕಿಟ್, ಲಗೇಜ್, ಇಷ್ಟು ಒಬ್ಬನೇ ಕ್ಯಾರಿ ಮಾಡಬೇಕಾಯ್ತು. ಯಾಕಂದ್ರೆ ಕರ್ನಾಟಕದಿಂದ ಒಬ್ಬನೇ ಸೆಲೆಕ್ಟ್ ಆಗಿದ್ರಿಂದ ಇಲ್ಲಿ ಯಾರು ಇರಲಿಲ್ಲ ಸಪೋರ್ಟ್ ಆಗಿ, ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ರು. ಎಲ್ಲ ಡೆಲ್ಲಿಯಿಂದ ನಾವು ಡಿಪಾರ್ಚರ್ ಆಗಿದ್ದು, ಡೆಲ್ಲಿ ಹೋಗಿ ಅಲ್ಲಿ ಟೀಮ್ ಜೊತೆ ಸೇರ್ಕೊಂಡು ನಾನು ನೈಜೀರಿಯಾ ಹೋಗಿ
0: ಬಂಗಾರದ ಪದಕವನ್ನು.
1: ಖಂಡಿತ.
0: ಈಗ ಏನ್ ಹೇಳುತ್ತೆ ಸರ್ಕಾರ?
1: ಸದ್ಯಕ್ಕೆ ಯಾರು ಬಂದಿಲ್ಲ, ಬಟ್ DYS ಅವರು ಎಲ್ಲ ಕಡೆ ಪೋಸ್ಟ್ ಹಾಕಿ ಈ ತರ ಅಭಿನಂದನೆ ಸಲ್ಲಿಸಿದ್ರು, ಅದು ಬಹಳ ಖುಷಿ ಆಯ್ತು. ಈಗ ನನ್ನ ಜೊತೆ ಬಂದು ಭಾಗವಹಿಸಿದವರು ಅವರು ರಾಜ್ಯದಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಸುಮಾರು ಜನ ಬಂದು ರಿಸೀವ್ ಮಾಡಿ
0: ಏರ್ಪೋರ್ಟ್ ನಲ್ಲಿ ಸ್ವಾಗತ ಸಿಗ್ತದೆ.
1: ನಮ್ಮ ರಾಜ್ಯದಲ್ಲಿ ನನಗೆ ಆತರ ಅದು ಇನ್ನು ಸಿಕ್ಕಿಲ್ಲ, ಮುಂದಕ್ಕೆ ನೋಡ್ಬೇಕು.
0: ಸರ್, ಫೆನ್ಸಿಂಗ್ ಕ್ರೀಡೆಯ ಸ್ಥಿತಿಗತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ ಹಾಗೆ ನಮ್ಮ ಭಾರತದಲ್ಲಿ? ಅಂದ್ರೆ ಕಡಿಮೆ ಇದೇನೇನೋ ಅನಿಸುತ್ತೆ.
1: ಹೌದು ಮೇಡಮ್, ಯಾಕಂದ್ರೆ ಅದು ಕಾಸ್ಟ್ಲಿ ಗೇಮ್ ಆಗಿರೋದ್ರಿಂದ ಬೇರ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನ್ಯಾಷನಲ್ ಗೆ ಸಪರೇಟ್ ಕಿಟ್ ಪರ್ಚೇಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಗೆ ಬೇರೆ ಪರ್ಚೇಸ್ ಮಾಡಬೇಕು. ಅದು ಒಂದೊಂದು ಬ್ಲೇಡ್ ನಿಮ್ಗೆ ಮುಡಿದ್ರೆ 20,000 ರೂಪೀಸ್ ಅದು. ಸೊ ಪಾಪ ನಮ್ಮ ರಾಜ್ಯದ ಕ್ರೀಡಾಪಟುಗಳಿಗೆ ಅಷ್ಟು ಬೇರ್, ಯಾಕಂದ್ರೆ ಅವ್ರಿಗೇನು ಸೋರ್ಸ್ ಇರೋದಿಲ್ಲ, ಸೊ ಅವ್ರ ಹೇಗೆ ಬೇರ್ ಮಾಡ್ತಾರೆ. ಹಾಗಾಗಿ ಫೆನ್ಸಿಂಗ್ ಅಂತಾನೆ ಅಲ್ಲ, ಸುಮಾರು ಗೇಮ್ಸ್ ಏನಿದಾವೆ ಅದಕ್ಕೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ಲಿ.
0: ದುಬಾರಿ ಗೇಮ್
1: ನಿಮ್ಗೆ ಅಥ್ಲೆಟಿಕ್ಸ್ ಒಂದೇ ನಮ್ಗೆ, ಅದೇನೋ ಬಡವರ ಕಡಲೆಕಾಯಿ ಅಂದಂಗೆ ಅಥ್ಲೆಟಿಕ್ಸ್ ಒಂದೇ, ನಾವು ಏನು ಇನ್ವೆಸ್ಟ್ ಮಾಡದೆ ಡಿಸ್ಕಸ್ ಅಷ್ಟು ಶಾರ್ಟ್ ಪಟ್ಟೆ ತಗೋಬಹುದು.
0: ಸರ್, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಾಧನೆಯ ಮೂಲಕ ಉತ್ತರವನ್ನ ನೀಡ್ತಾ ಬಂದಿದ್ದೀರಿ ನೀವು.
1: ಹೌದು,
0: ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಂಜಿ ತಪ್ಪು ಹೆಜ್ಜೆ ಇಡುವ ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಕಿವಿ ಮಾತು ಏನು?
1: ಮೇಡಮ್, ಈಗಿನ ಕಾಲದ ಮಕ್ಕಳು ಹೇಗೆ ಅಂದ್ರೆ, ನೀವು ನೋಡಿದಂಗೆ ಬರೀ ಮೊಬೈಲ್ಸ್ ಟಿವಿ ಇದರಲ್ಲೇ ಅವ್ರ ಸಂಪೂರ್ಣ ಕಾಲನ ಕಳೀತಾರೆ. ಆಕ್ಚುಲಿ ಫಿಸಿಕಲ್ ಆಟಗಳನ್ನ ಆಡಬೇಕು ಮಕ್ಕಳು, ಯಾರು ಆಡೋದಿಲ್ಲ. ನನ್ ರಿಕ್ವೆಸ್ಟ್ ಏನಂದ್ರೆ, ಯಾವ್ದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಂಗೀತ, ಕಲೆ, ಯಾವ್ದಾದ್ರು ಆಗಿದ್ರು ಆಸಕ್ತಿ ವಹಿಸಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮೆಡಲ್ಗಳನ್ನ ತರಬೇಕು.
0: ಶಾಲೆಗಳಲ್ಲಿ ಗ್ರೌಂಡ್ಸ್ ಗಳೇ ಇಲ್ಲ ಆಡ್ಲಿಕ್ಕೆ, ಬರೀ ಓದು ಓದು ಅಂತ.
1: ಅದು ಒಂದು ಮೇಡಮ್, ಅದ ಓದು ಮುಖ್ಯ, ಅದ್ರ ಜೊತೆಗೆ ಮಕ್ಕಳಿಗೆ ಫಿಸಿಕಲ್ ಇವೆಂಟ್ಸ್ ಇದ್ರೆ ಅವರು ಆಕ್ಟಿವ್ ಆಗೂ ಇರ್ತಾರೆ.
0: ಅಂದ್ರೆ ದೈಹಿಕವಾದ ಒಂದು ಕಸರತ್ತನ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಹೆಲ್ತಿ ಆಗಿರ್ತಾರೆ. ಮೇನ್ ಮಕ್ಕಳಿಗೆ ಓದು ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಕಳಿಸಬೇಕು. ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ಬೇಕು ಮೇಡಮ್. ಈಗ ಓದ್ರ ಜೊತೆಗೆ ಎಲ್ಲ ಬ್ಯಾಡ್ಮಿಂಟನ್, ರನ್ನಿಂಗ್, ಮನೆ ಹತ್ರ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್, ಫಿಸಿಕಲ್ ಆಟ ಯಾವ್ದಾರು ಸರಿ, ಇಂಥದೇ ಅಂತಲ್ಲ, ಒಂದು ಆಟನ ಅವರು ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ, ಓದು ಜೊತೆಗೆ ಅದು ಮಾಡ್ರೆ, ಅವರು ಫಿಟ್ ಆಗಿರ್ತಾರೆ, ಹೆಲ್ತ್ ಆಗಿರ್ತಾರೆ, ಎಜುಕೇಶನ್ ಕಂಟಿನ್ಯೂ ಆಗುತ್ತೆ.
0: ಅಂದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರೋದ್ರಿಂದ ನಮ್ಗೆ ಬುದ್ಧಿಮಟ್ಟನು ಹೆಚ್ಚಾಗುತ್ತೆ ಅಂತ.
1: ಹೌದು, ಮೈಂಡ್
0: ಆಸಕ್ತಿ ಬರುತ್ತೆ.
1: ಹೌದು, ಮೈಂಡ್ ರಿಫ್ರೆಶ್ ಆಗುತ್ತೆ. ನೀವು ಓದರಿಂದ ಈಚೆ ಬಂದು ಸ್ವಲ್ಪ ಹೊತ್ತು ನೀವು ಆಟ ಆಡಿದಾಗ ಫಿಸಿಕಲ್ ಆಟಗಳು ಮೈಂಡ್ ರಿಫ್ರೆಶ್ ಆಗುತ್ತೆ, ತಿರ್ಗಾ ನಿಮ್ಗೆ ಓದೋಕ್ಕೂ ಅನುಕೂಲ ಆಗುತ್ತೆ.
0: ಸರ್, ನೀವು ಏಷ್ಯನ್ ಗೇಮ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲದರಲ್ಲೂ ಭಾಗವಹಿಸಿದ್ರಿ, ಮುಂದಿನ ಗುರಿ ಏನು ಅಂತ?
1: ಅದೇ ಮುಂದಿನ ಗುರಿ ಮೇಡಮ್, ಈಗ 2030 ತಿರ್ಗಾ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇದೆ, ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅಲ್ಲಿ ಮೆಡಲ್ ಗೆಲ್ಲಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಇದೆ ಮೇಡಮ್.
0: ಪ್ಯಾರಾಒಲಿಂಪಿಕ್ ಅಲ್ಲಿ
1: ಅದಕ್ಕೂ ಟಾರ್ಗೆಟ್ ಇದೆ. ಈಗ ಫಸ್ಟ್ ನಾವು ಏಷ್ಯನ್ ಗೇಮ್ಸ್ ಗೆ ಟಾರ್ಗೆಟ್ ಮಾಡ್ಕೊಂಡಿದ್ವಿ, ಕಾಮನ್ವೆಲ್ತ್ ಗೇಮ್ಸ್ ಇದೆ ನಮ್ಮ ಇಂಡಿಯಾದಲ್ಲೇ, ಇದೆ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್, ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಮೇನ್ ಫೋಕಸ್ ಮಾಡ್ತಾ ಇದೆ.
0: ಒಳ್ಳೇದು ರಾಘವೇಂದ್ರ ಪಿ ಅವರೇ, ನಿಮ್ಮ ಕ್ರೀಡಾ ಸಾಧನೆ ನಮ್ಮ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕವಾಗಲಿ, ಹಾಗೆ ನಿಮ್ಮ ಮುಂದಿನ ಗುರಿ ಸಹಕಾರವಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಕ್ರೀಡಾ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ಥ್ಯಾಂಕ್ ಯು ಸೋ ಮಚ್. ನನಗೂ ಈ ಕಾರ್ಯಕ್ರಮ ವೇಟ್ ಮಾಡಿದ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಾಟ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಶೇಷಗಿರಿ ಹಾನಗಲ್. ಕೇಳೋಣ ಈಗ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ, ರಾಗ್ ಶುದ್ಧ ಕಲ್ಯಾಣ್.

ಇದುವರೆಗೆ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ತಬಲಾ ಸಾಥ ನೀಡಿದವರು ಶೇಷಗಿರಿ ಹಾನಗಲ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ

ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 10:30. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ವಿಜಯಪ್ರಕಾಶ್ ಅವರ ದನಿಯಲ್ಲಿ ಕೇಳೋಣ ರಾಜಕುಮಾರ ಚಿತ್ರದ ಗೀತೆಯನ್ನು. ಸಂತೋಷ್ ಆನಂದರಾಮ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹರಿಹರನ್ ಘನಶ್ಯಾಮ್ ವಾಸ್ವನಿ, ಪ್ರತಿಮಾ ರಾವ್, ಸಂತೋಷ್ ತಿವಾರಿ ಅವರ ಕಂಠಸ್ರಿಗಳಲ್ಲಿ ಕೇಳ್ತಾ ಇದ್ರ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಗೀತೆಯನ್ನು. ರವೀಂದ್ರ ರಾವಲ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ರಾಮಲಕ್ಷ್ಮಣ್.

ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಪೃಥ್ವಿ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತರಚನೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನು ಕೇಳೋಣ. ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ದನಿಗಳಲ್ಲಿ ಮೆಹಬೂಬ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಸ್ಮಾಯಿಲ್ ದರ್ಬಾರ್.

ಸಮಯ 10:54 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರೋಜಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮಿನ್ಮಿನಿ ಅವರು. ಪಿ ಕೆ ಮಿಶ್ರಾ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ನಾಳೆ ನಸುಕಿನ 5:55 ಆರಂಭವಾಗುವುದು. ಅಲ್ಲಿಯವರೆಗೆ ನಿಮ್ಮ ಬಾನುಲಿ ಬಂಧು ರೇವಣಸಿದ್ದನಿಗೆ ಅಪ್ಪಣೆ ಕೊಡಿ. ಎಲ್ಲ ಕೇಳುವರಿಗೂ ನಮಸ್ಕಾರಗಳು, ಶುಭರಾತ್ರಿ, ಜೈ ಹಿಂದ್.